ಇದು ವಿದ್ ಭಾರತಿ 102.9 FM ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಅಶ್ವಿನಿ ಮಾಸದ ಎರಡನೇ ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 24 ತಾರೀಕು ಗುರುವಾರ ನಿಲಯದ ಇಂದಿನ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:37. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೀಟಿ ಮಾಡುವ ನಮಸ್ಕಾರಗಳು. ಈ ದಿನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸೇರಿದಂತೆ ಎಲ್ಲ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇತ್ತೀಚಿನ ತಿಂಗಳಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಅನೇಕ ಚುನಾವಣಾ ಸುಧಾರಣೆಗಳನ್ನು ಕೈಗೊಂಡಿರುವುದು ಸೇರಿದಂತೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡು ಸುಮಾರು 40 ಹೊಸ ಉಪಕ್ರಮಗಳನ್ನು ಜಾರಿಗೆ ತಂದಿರುವುದಾಗಿ ಆಯೋಗ ಮಾಹಿತಿ ನೀಡಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ರಬಿನ್ ಅವರು ಎಲ್ಲ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪಕ್ಷದ ಉಸ್ತುವಾರಿಗಳು ಹಾಗೂ ಸಹ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಮಾಜಿ ಸಚಿವೆ ಸ್ಮೃತಿ ಇರಾನಿ ಅವರನ್ನು ಛತ್ತೀಸ್ಗಢ ಮತ್ತು ಹರಿಯಾಣಕ್ಕೆ ಬಿಜೆಪಿ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿದೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ವಾರ್ಷಿಕ ಘಟಿಕೋತ್ಸವ ಇದೇ 26ರಂದು ವಿಶ್ವವಿದ್ಯಾಲಯದ ಆವರಣ ಜ್ಞಾನಸಂಗಮದಲ್ಲಿ ನಡೆಯಲಿದೆ. ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಹಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಉಪಸ್ಥಿತರಿರಲಿದ್ದು ಮುಖ್ಯ ಅತಿಥಿಯಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನಾ ಪ್ರಕ್ರಿಯೆಯ ಭಾಗವಾಗಿ ಫಲಾನುಭವಿಗಳ ಆಧಾರ್ ಕಾರ್ಡ್ನೊಂದಿಗೆ ಪತಿಯ ಆಧಾರ್ ಸಂಖ್ಯೆಯನ್ನು ಜೋಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಸಿಕ ಆರ್ಥಿಕ ನೆರವಿಗಾಗಿ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ರಾಜ್ಯ ಸರ್ಕಾರ ಫಲಾನುಭವಿಗಳಿಗೆ ಅನಗತ್ಯ ಪರಿಶೀಲನೆ ಮತ್ತು ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಬಳ್ಳಾರಿ ಸೇರಿದಂತೆ ರಾಜ್ಯದಲ್ಲಿ 38 ಪ್ರಾದೇಶಿಕ ಕೇಂದ್ರಗಳು ಹಾಗೂ 70 ಪರೀಕ್ಷಾ ಕೇಂದ್ರಗಳನ್ನು ಹೊಂದಿರುವ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಬಳ್ಳಾರಿಯ ಪ್ರಾದೇಶಿಕ ಕೇಂದ್ರದಲ್ಲಿಯೇ ಪ್ರಾಯೋಗಿಕ ಪರೀಕ್ಷೆ ನಡೆಸಲಿದೆ ಎಂದು ಕೆಎಸ್ಒಯುನ ಕುಲಪತಿ ಎಪಿ ಜ್ಞಾನ್ ಪ್ರಕಾಶ್ ತಿಳಿಸಿದ್ದಾರೆ. ದಕ್ಷಿಣ ಪಶ್ಚಿಮ ರೈಲ್ವೆಯ ಬೆಂಗಳೂರು ವಿಭಾಗದಲ್ಲಿ ರೈಲು ಅಹಳಿಗಳ ನಿರ್ವಹಣೆ ಹಾಗೂ ಸುರಕ್ಷತಾ ತಪಾಸಣೆ ಕಾಮಗಾರಿ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಕುಪ್ಪಂ ಮಾರ್ಗದ ರೈಲುಗಳ ಸಂಚಾರದಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ನಮಸ್ತೆ, ಶುಭೋದಯ, ಶುಭಂ ಜಾನಿ. ಇದೀಗ ನಮ್ಮ ನಿಲಯದಿಂದ ಇವತ್ತು ಯಾವ ಯಾವ ಕಾರ್ಯಕ್ರಮಗಳನ್ನ ನೀವು ಆಲಿಸಬಹುದು ಅಂತೇಳಿ ಪರಿಚಯವನ್ನ ಮಾಡಿಕೊಡುವಂತಹ ಸಮಯ. 6:05 ನಾದು ಉಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು, ನಂತರ ಚಿತ್ರಗೀತೆಗಳನ್ನ ಆಲಿಸಬಹುದು. ಅದಾದ ನಂತರ 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಆಲಿಸಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು.

ಆಲಿಸಬಹುದು. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ನಂತರ 1:02 ಕನ್ನಡ ಚಿತ್ರಗೀತೆಗಳನ್ನ ಆಲಿಸಬಹುದು. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 1:20 ನಮ್ಮ ನಾಡು ಇಂದಿನ ವಿಶೇಷ ಕಾರ್ಯಕ್ರಮ, ನಂತರ 2:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ, 2:40 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ, 3:00 ಸಖಿ ಸಹೇಲಿ, 4:00 ಪರಿಮಳ ಕಾರ್ಯಕ್ರಮವನ್ನು ಕೇಳಬಹುದು. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ, ಅದಾದ ನಂತರ 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಚಾನ, 6:40 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 7:02 ಗಾನ ಬಜಾನ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:02 ನಮ್ಮ ಆಯ್ಕೆ ಈ ದಿನದ ವಿಶೇಷ, 9:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಹಿಂದಿ ಮೆಲೋಡಿಸ್, ಹಿಂದಿ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ, ನಂತರ 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳುಗರಿಗೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ ಪಾರಂ ಶಾಂತಿಮ ಚಿರೇಣದಿ ಗಚ್ಚತಿ. ಅಂದರೆ ಆಳವಾದ ನಂಬಿಕೆ ಹಾಗೂ ಶ್ರದ್ಧೆ ಉಳ್ಳವನು ಇಂದ್ರಿಯಗಳನ್ನ ಹತೋಟಿಯಲ್ಲೇ ಇಟ್ಕೊಂಡು ಜ್ಞಾನವನ್ನ ಪಡಿತಾ ಇರ್ತಾನೆ. ಜ್ಞಾನವನ್ನ ಪಡೆದ ಮೇಲೆ ಶೀಘ್ರದಲ್ಲೇ ಪರಮ ಶಾಂತಿಯನ್ನ ಹೊಂದುತ್ತಾನಂತೆ. ಅಂತಹ ಶಾಂತಿ ನಮ್ಮೆಲ್ಲರ ಜೀವನದಲ್ಲಿ ಸ್ಥಿರವಾಗಿ ನೆಲೆಸಲಿ ಅಂತ ಆಶಿಸ್ತ ಇಂದಿನ ನಾದೋಪಾಸನೆಯನ್ನ ಈ ಒಂದು ಭಕ್ತಿಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆ, ಎಚ್ ಹನುಮಂತಾಚಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಶ್ರದ್ಧಾಮಯೋಯಂ ಪುರುಷೋಯೋ ಯಚ್ಛೃದ್ಧಃ ಸ ಏವ ಸಹ. ಮನುಷ್ಯನು ತನ್ನ ಶ್ರದ್ಧೆ ಅಥವಾ ನಂಬಿಕೆಯಿಂದ ರೂಪಿತಗೊಳ್ತಾನಂತೆ. ಒಬ್ಬ ವ್ಯಕ್ತಿಯ ನಂಬಿಕೆ ಅಥವಾ ಶ್ರದ್ಧೆ ಹೇಗಿರುತ್ತೋ ಅವನು ಕೂಡ ಹಾಗೆ ಇರ್ತಾನಂತೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ನರೇಂದ್ರನಾಥ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ನಂಬಿದ ಬಳಿಕ ಸಂದೇಹವಿಲ್ಲ, ಸಂದೇಹವಿದ್ದ ಬಳಿಕ ನಂಬಿಕೆ ಇಲ್ಲ. ನಂಬಿ ನಂಬದೆ ಸಂದೇಹಿಸುವ ಮನಕ್ಕೆ ಭಕ್ತಿಯುಂಟೆ? ರಾಮನಾಥನ ನಂಬಿದಾತಂಗೆ ಭವಬಂಧನವಿಲ್ಲ ಅಂತೇಳಿ ಜೇಡರ ದಾಸಿಮಯ್ಯ ಅವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಒಮ್ಮೆ ನಂಬಿದ ಮೇಲೆ ಅಲ್ಲಿ ಅನುಮಾನಕ್ಕೆ ಜಾಗ ಇರಬಾರ್ದು. ಸಂಶಯವಿದ್ದಲ್ಲಿ ನಿಜವಾದ ನಂಬಿಕೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಂಬಿ ನಂಬದೆ ಅನುಮಾನವನ್ನು ಪಡುವಂತಹ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಎಂದಿಗೂ ಕೂಡ ಮೂಡುವುದಿಲ್ಲಂತೆ. ಅಂತಹ ನಂಬಿಕೆಯುಳ್ಳ ಭಕ್ತಿ ನಮ್ಮೆಲ್ಲರ ಜೀವನದಲ್ಲಿ ಇರಲಿ ಅಂತ ಹೇಳ್ತಾ ಈಗ ಕೇಳಿ ಬಾಲಮುರುಳಿ ಕೃಷ್ಣ ಎಂ ಅವರ ಗಾಯನದಲ್ಲಿ ಇರುವಂತಹ ಈ ಒಂದು ಗೀತೆ. ಕನಕದಾಸರ ರಚನೆ, ಹೆಚ್ ಹನುಮಂತಾಚಾರ್ ಅವರ ಸಂಗೀತ ಸಂಯೋಜನೆ ಇದೆ.

ನೆಚ್ಚಿ ಕೆಟ್ಟವರಿಲ್ಲವಯ್ಯ, ನಂಬಿ ಕೆಟ್ಟವರಿಲ್ಲ. ನೆಚ್ಚಿ ನಂಬಿ ಕೆಟ್ಟನೆಂಬವರಿದ್ದರೆ ತಂದು ತೋರ, ಕೂಡಲ ಸಂಗಮ ದೇವನ ನಂಬಿದವರನೆಂದು ಕೈಬಿಡನು. ದೇವರ ಮೇಲೆ ಅಥವಾ ಸತ್ಕಾರ್ಯಗಳ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟು ಕೆಟ್ಟವರು ಯಾರೂ ಇಲ್ಲ. ನಂಬಿಕೆಯನ್ನು ಇಟ್ಟು ಕೆಟ್ಟೆ ಅಂತ ಯಾರಾದರೂ ಹೇಳಿದ್ರೆ ಅವನ್ನ ಒಮ್ಮೆ ತೋರಿಸಿ ಶಿವನು ತನ್ನನ್ನು ನಂಬಿದವರನ್ನ ಎಂದಿಗೂ ಕೂಡ ಕೈಬಿಡೋದಿಲ್ಲ ಅಂತ ಹೇಳಿ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಈಗ ಕೇಳಿ ಮರಳಿ ಮನೆಗೆ ಚಿತ್ರದಿಂದ ಯೋಗೇಶ್ ಮಾಸ್ಟರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ. ಮೇಘನಾ ವೆಂಕಟೇಶ್ ಮತ್ತು ಶ್ವೇತಾ ಪ್ರಭು ಅವರ ಗಾಯನ ಈ ಗೀತೆಗಿದೆ.

ಪ್ರಚಂಡ ಪುಟಾಣಿಗಳು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಗೀತಪ್ರಿಯ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ತನುವ ತೊಳೆಯಬಹುದು, ಮನವ ತೊಳೆಯಲು ಬಹುದೇ, ಒಳಗೊಂದು ಹೊರಗೊಂದು ಇದ್ದವರ ನಿಂತು ಒಲಿವನಯ್ಯ ಚನ್ನಮಲ್ಲಿಕಾರ್ಜುನ. ಕೇವಲ ಶರೀರವನ್ನು ಶುಚಿಗೊಳಿಸೋದ್ರಿಂದ ಶಾಂತಿ ಸಿಗೋದಿಲ್ಲ, ಮನಸ್ಸಿನೊಳಗಿನ ಕಲ್ಮಶಗಳನ್ನ ತೊರೆದಾಗ ಮಾತ್ರ ಜೀವನದಲ್ಲಿ ನೈಜವಾದ ಪ್ರಶಾಂತತೆಯನ್ನು ಪಡಿಬೋದಂತೆ. ಅಂತಹ ಶಾಂತಿ ಲಭಿಸಲಿ ಎಲ್ಲರಿಗೂ ಅಂತ ಹೇಳ್ತಾ ಇದೀಗ ಮತ್ತೊಂದು ಗೀತೆ, ಚಿತ್ರ ಅವರ ಧ್ವನಿಯಲ್ಲಿರುವಂಥ ಈ ಒಂದು ಗೀತೆ ಬಿಡಲಾರಿ ಚಿತ್ರದಿಂದ. ಈ ಒಂದು ಗೀತೆಗೆ ಇಂದ್ರ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಮನೆಯ ತೊರೆದೊಡಲೆಂ ವನಗುಹೆಯ ಸಾರಲೆಂ ತನುವನಗ್ರವ್ರತಗಳಿಂದ ದಂಡಿಸಲೆಂ ಬಿನದಗಳ ನರಸಿ ನೀ ನೂರುರೊಳ್ ಅಲೆದೊಡೆಂ ಮನವ ತೊರೆದಿರಲಹುದೇ ಮಂಕುತಿಮ್ಮ ಅಂತ ಹೇಳಿ ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಕೇಳಿದ್ದಾರೆ. ಕಾಡಿಗೆ ಹೋದ್ರೂ ಕೂಡ ದೇಹವನ್ನು ದಂಡಿಸಿದ್ರೂ ಶಾಂತಿ ಸಿಗೋದಿಲ್ಲ, ಏಕಂದರೆ ನಮ್ಮ ಮನಸ್ಸು ಎಲ್ಲೇ ಹೋದರೂ ಕೂಡ ನಮ್ಮೊಂದಿಗೆ ಇರುತ್ತೆ. ಮನಸ್ಸನ್ನು ಹದಗೊಳಿಸುವುದೇ ಶಾಂತಿಗೆ ನಿಜವಾದ ಹಾದಿಯಂತೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಮುತ್ತಿನಂತಹ ಹೆಂಡತಿ ಚಿತ್ರದಿಂದ.

ಸಹನೆ ಸಮರಸಭಾವಂತಹ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ ಅಂದಿದ್ದಾರೆ ಡಿ ವಿಜಿ ಅವರು. ಜೀವನದಲ್ಲಿ ಶಾಂತಿ ಮತ್ತು ಆತ್ಮಹಿತ ಬೇಕು ಅಂತ ಹೇಳಿದ್ರೆ ಸಹನೆ ಅಥವಾ ತಾಳ್ಮೆ, ಎಲ್ಲರೊಂದಿಗೆ ಬೆರೆಯುವಂತಹ ಸಮರಸ ಭಾವ ಹಾಗೂ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಗುಣ ಅಗತ್ಯ ಅಂತೆ. ಈಗ ಕೇಳಿ ಎಸ್ ಎ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಗೀತೆ ಸೇವಂತಿ ಸೇವಂತಿ ಚಿತ್ರದಿಂದ. ಈ ಒಂದು ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ವ್ಯಸನ ಕಾರಣವೊಂದು, ಹಸನ ಕಾರಣವೊಂದು, ರಸಗಳೀ ಎರಡಕ್ಕಿಂತ ಅವಿನೊಂದೊಂದು. ಮೃತುವಿಶ್ವ ಜೀವಿತ ಗಂಭೀರತೆಯ ದರ್ಶನದ ರಸವದುತ್ತಮ ಮೌನ ಮಂಕುತಿಮ್ಮ ಅಂದಿದ್ದಾರೆ ಡಿ ವಿಜಿ ಅವರು. ಪ್ರಪಂಚದ ಎಲ್ಲ ಸುಖ ದುಃಖಗಳನ್ನ ದಾಟಿ ಆಂತರಿಕ ಪ್ರಶಾಂತತೆಯನ್ನು ಪಡೆಯೋದಕ್ಕೆ ಉತ್ತಮವಾದಂತಹ ಮೌನ ಮತ್ತು ಸೃಷ್ಟಿಯ ಗಂಭೀರತೆಯನ್ನು ಗ್ರಹಿಸುವುದು ಬಹಳ ಮುಖ್ಯವಂತೆ. ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಸ್ಥಿರವಾಗಿ ನೆಲೆಸಲಿ, ಹಾಗೆ ಆ ಶಾಂತಿಯ ಪಯಣ ಸುಗಮವಾಗಲಿ ಸಾಗಲಿ ಅಂತ ಹೇಳ್ತಾ ನಮ್ಮ ಇಂದಿನದ ಒಂದು ನಾದೋಪಾಸನೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ, ಚಿತ್ರ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಸಮಯ ಆಗ್ತಿದೆ 7 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ರೈಲ್ವೆ ಸುರಕ್ಷತೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು, ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಮೊದಲ ಬಾರಿಗೆ ಕವಚ್ 4.0 ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಹೈದರಾಬಾದ್ ವಿಭಾಗದ ಮಲ್ಕಾಜ್ಗಿರಿ ಕಾಮಾರೆಡ್ಡಿ ಮಾರ್ಗದ 108 ಕಿಲೋಮೀಟರ್ ವ್ಯಾಪ್ತಿಯ ರೈಲು ಮಾರ್ಗದಲ್ಲಿ ಕವಚ್ 3.2 ಕವಚ್ 4.0 ಮೇಲ್ದರ್ಜೆಗೆ ಏರಿಸುವ ಕಾರ್ಯ ಪೂರ್ಣಗೊಂಡಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯು ಕಳೆದ 12 ವರ್ಷಗಳಲ್ಲಿ 23,000 ಹೆಚ್ಚು ಬಡ್ತಿ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನಾಗಿ ಉತ್ತರ ಪ್ರದೇಶ ಮೂಲದ ಹರೀಶ್ ದ್ವಿವೇದಿ ಅವರನ್ನು ನೇಮಿಸಲಾಗಿದೆ. ಸಹ ಉಸ್ತುವಾರಿಯಾಗಿ ತೆಲಂಗಾಣ ಮೂಲದ ಡಾಕ್ಟರ್ ಕಸಂ ವೆಂಕಟೇಶ್ವರಳು ಅವರನ್ನು ನೇಮಕ ಮಾಡಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಆದೇಶ ಹೊರಡಿಸಿದ್ದಾರೆ. ಇದೇ 27 ಭಾನುವಾರದಂದು ಎಲ್ಲ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಇದೇ 28-30 ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ವಿಮಾ ಕಂಪನಿಗಳಿಗೆ ಸಲ್ಲಿಕೆಯಾಗುವ ವಂಚನೆ ಪೂರಿತ ಕ್ಲೇಮ್ಗಳ ಕುರಿತು ದೂರುಗಳನ್ನು ದಾಖಲಿಸಿಕೊಂಡು ತ್ವರಿತ ತನಿಖೆ ನಡೆಸಲು ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ದೇಶಾದ್ಯಂತ ರಾಜ್ಯ ಮಟ್ಟದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ರಚಿಸುವಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ರಚಿಸಲಾಗಿದೆ ಎಂದು ಗೃಹ ಇಲಾಖೆ ತಿಳಿಸಿದೆ. ರಾಜ್ಯ ಸರ್ಕಾರದ ಆರ್ಥಿಕ ದುರಾಡಳಿತ ಹಾಗೂ ರೈತರಿಗೆ ಪರಿಹಾರ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಒದಗಿಸುವಲ್ಲಿನ ವೈಫಲ್ಯ ಖಂಡಿಸಿ ಬಿಜೆಪಿ ಇಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಮಾನ್ಯತೆ, ನೋಂದಣಿ ಅಥವಾ ಅಗತ್ಯ ಶೈಕ್ಷಣಿಕ ಅರ್ಹತೆ ಇಲ್ಲದೆ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳನ್ನು ನಡೆಸುತ್ತಿರುವ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವಿಧಾನಸಭೆಯ ವಿಶೇಷ ಅಧಿವೇಶನ ಒಂದು ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ, ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, 23 ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಹೆಚ್ಚಿನ ಚರ್ಚೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಮತ್ತೆ ಒಂದು ದಿನ ವಿಸ್ತರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಸದನದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವಿಶೇಷ ಚರ್ಚೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸದಸ್ಯರಿಗೆ ಹೆಚ್ಚಿನ ಕಾಲಾವಕಾಶ ನೀಡುವ ಅಗತ್ಯವಿದೆ. ಹೀಗಾಗಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಮತ್ತೊಂದು ದಿನ ವಿಸ್ತರಿಸಬೇಕು ಎಂದರು. ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, 1 ಕಾಲ ಅಧಿವೇಶನ ನಡೆಸುವಂತೆ ಪ್ರತಿಪಕ್ಷ ಈಗಾಗಲೇ ಸಲಹೆ ನೀಡಿತ್ತು, ಸರ್ಕಾರ ಕನಿಷ್ಠ 1 ದಿನವಾದರೂ ಅಧಿವೇಶನ ವಿಸ್ತರಿಸಲು ಒಪ್ಪಿಕೊಂಡಿರುವುದು ಸ್ವಾಗತಾರ್ಹ, ಈ ಬಗ್ಗೆ ಸದನದಲ್ಲಿ ನಿರ್ಣಯ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್, ಅಧಿವೇಶನ ವಿಸ್ತರಣೆ ಕುರಿತು ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಕೇಂದ್ರ ಸರ್ಕಾರವು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ಅಗತ್ಯ ನೆರವು ನೀಡಬೇಕು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸುವಂತೆ ಕೋರಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಪತ್ರಗಳನ್ನು ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಹೆಚ್ಚಿನ ನೆರವು ದೊರೆಯುವಂತೆ ಮನವಿ ಮಾಡಲಾಗಿದೆ ಎಂದಿದ್ದಾರೆ. ಬರ ಪರಿಸ್ಥಿತಿಯನ್ನು ಕೇವಲ ಸಾಮಾನ್ಯ ಮಳೆಯ ಕೊರತೆಯ ಆಧಾರದ ಮೇಲೆ ಅಳೆಯದೆ ಮಳೆಯ ಪ್ರಮಾಣ, ಮಳೆ ಬಿದ್ದ ಸಮಯ, ಬೆಳೆಗಳ ಮೇಲಾದ ಪರಿಣಾಮ, ಮಣ್ಣಿನ ತೇವಾಂಶ ಸೇರಿದಂತೆ ಸ್ಥಳೀಯ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಎಂಬುದು ರಾಜ್ಯದ ಪ್ರಮುಖ ಬೇಡಿಕೆಯಾಗಿದೆ ಎಂದು ಡಾ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬರ ನಿರ್ವಹಣೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನಿನ್ನೆ ಈ ಮಾಹಿತಿ ನೀಡಿದ ಅವರು, ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಿರುವ 15ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆಯಾಗದಿರುವುದು ಸ್ಥಳೀಯ ಮಟ್ಟದ ಅಭಿವೃದ್ಧಿ ಹಾಗೂ ಬರ ನಿರ್ವಹಣಾ ಕಾರ್ಯಗಳಿಗೆ ಹಣಕಾಸಿನ ಒತ್ತಡ ತಂದಿದೆ. ರಾಜ್ಯದಲ್ಲಿ ಒಟ್ಟು 5,927 ಗ್ರಾಮ ಪಂಚಾಯಿತಿಗಳಿದ್ದು ಹಲವು ಪಂಚಾಯಿತಿಗಳಲ್ಲಿ ಈಗ ಹಣಕಾಸಿನ ಲಭ್ಯತೆ ಕಡಿಮೆಯಾಗಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಗಳು ಸೇರಿದಂತೆ ಒಟ್ಟು 4 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಅಧಿಸೂಚನೆ ಇದೇ 29ರಂದು ಪ್ರಕಟವಾಗಲಿದ್ದು ನಾಮಪತ್ರ ಸಲ್ಲಿಕೆಗೆ 6 ಅಕ್ಟೋಬರ್ ಕೊನೆಯ ದಿನ. 7ರಂದು ಪರಿಶೀಲನೆ, ನಾಮಪತ್ರ ಹಿಂಪಡೆಯಲು 9 ಅಕ್ಟೋಬರ್ ಕೊನೆಯ ದಿನವಾಗಿದ್ದು 23ರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. 27ರಂದು ಎಣಿಕೆ ಕಾರ್ಯ ನಡೆಯಲಿದ್ದು 31ರೊಳಗಾಗಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 30ರಂದು ಕೊಳ್ಳೇಗಾಲಕ್ಕೆ ಆಗಮಿಸಲಿರುವ ಹಿನ್ನೆಲೆ ಶಾಸಕ ಎಆರ್ ಕೃಷ್ಣಮೂರ್ತಿ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 20ಕ್ಕೂ ಹೆಚ್ಚು ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಅವರು ನೆರವೇರಿಸಲಿದ್ದಾರೆ. ಯಳಂದೂರಿನಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸಜ್ಜಿತ ಆಸ್ಪತ್ರೆ, ಹಾಸ್ಟೆಲ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಎಲ್ಲ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿರುವ ಹಿನ್ನೆಲೆ ರೈತರ ಬೆಳೆ ಸಾಲ ಸೇರಿದಂತೆ ಕೃಷಿ ಆಧಾರಿತ ಉದ್ಯಮಗಳ ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ ರೈತರ ಸಾಲಕ್ಕೆ 12 ತಿಂಗಳ ಮೊರಟೋರಿಯಂ ಹಾಗೂ ಒಟ್ಟು ಸಾಲ ಮರುಪಾವತಿ ಅವಧಿಯನ್ನು 60 ತಿಂಗಳವರೆಗೆ ವಿಸ್ತರಿಸಲಾಗಿದೆ ಎಂದರು. ಬರಗಾಲದ ಹಿನ್ನೆಲೆ ರೈತರ ಮೇಲೆ ಯಾವುದೇ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮ ಕೈಗೊಳ್ಳಬಾರದು. ವಸೂಲಾತಿಗೆ ಮುಂದಾಗುವ ಮೊದಲು ಜಿಲ್ಲಾಡಳಿತ ಅಥವಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗಮನಕ್ಕೆ ತರುವುದು ಕಡ್ಡಾಯ. ಇಂತಹ ದೂರುಗಳು ಬಂದಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
6: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
7: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
8: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
7: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
5: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯವನ್ನು ಸಕ್ರಿಯಗೊಳಿಸುವಿಕೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿತ್ತು. ಜತೆಗೆ ಅನುಮತಿ ನೀಡುವ, ಸ್ಪೆಕ್ಟ್ರಮ್ ಹಂಚಿಕೆ ಮಾಡುವ ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸುವ ಯಾವುದೇ ಸಕ್ಷಮ ಪ್ರಾಧಿಕಾರವೂ ಇರಲಿಲ್ಲ. ಇದು ಖಾಸಗಿ ಉದ್ಯಮಗಳಿಗೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ನೀಡಿರಲಿಲ್ಲ. 2020 ಬಾಹ್ಯಾಕಾಶ ಇಲಾಖೆಯಡಿ ಇನ್ಸ್ಪೇಸ್ ಸ್ವಾಯತ್ತ ಏಕಗವಾಕ್ಷಿ ಏಜೆನ್ಸಿ ರೂಪುಗೊಂಡಿತು. ಇದು ಖಾಸಗಿ ಉಡಾವಣೆಗಳು ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅವಕಾಶ ನೀಡುವ ಅಧಿಕಾರ ಹೊಂದಿದೆ. ಇನ್ಸ್ಪೇಸ್ ರೂಪುಗೊಂಡಿದ್ದರಿಂದ ಖಾಸಗಿ ಸಂಸ್ಥೆಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಬಾಹ್ಯಾಕಾಶ ಕ್ಷೇತ್ರ ನಾವೀನ್ಯತೆಗೆ ಮುಕ್ತವಾಯಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮಗಳು ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳ ಆವರಣದಲ್ಲಿ ಸಮುದಾಯದ ಜನರನ್ನು ಒಗ್ಗೂಡಿಸಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಮುಖ್ಯ ಉದ್ದೇಶ, ಗುರಿ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಗರ್ಭಿಣಿಯರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನಿನ್ನೆ ಚಾಮರಾಜನಗರ ಜಿಲ್ಲೆಯ ಜ್ಯೋತಿ ಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಳಮುಳೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಹಾಗೂ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವ ಇದೇ 26ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಜ್ಞಾನ ಸಂಗಮದಲ್ಲಿ ನಡೆಯಲಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಲಿದ್ದು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಜರೆಡ್ಡಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಅಧ್ಯಕ್ಷೆ ಡಾ ಸವಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತಿದೆ ಎಂದು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ನಿನ್ನೆ ಭಾರತಕ್ಕೆ ಮತ್ತೆ 3 ಪದಕಗಳು ಲಭಿಸಿವೆ. ಮಹಿಳೆಯರ ವೇಟ್ಲಿಫ್ಟಿಂಗ್ ಸ್ಪರ್ಧೆಯ 53 ಕೆಜಿ ವಿಭಾಗದಲ್ಲಿ ಮೀರಾಬಾಯಿ ಚಾನು ಬೆಳ್ಳಿ ಪದಕ, ಅದೇ ರೀತಿ ಪುರುಷರ ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಜೈಮೀನಾ, ಮಹಿಳೆಯರ ಟೀಮ್ ಸ್ಕೀಟ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಚ್ ದಲಿವಾಲ್ ಮತ್ತು ರೈಜಾ ದಿಲ್ಲೋನ್ ಕಂಚಿನ ಪದಕಕ್ಕೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ವಿಶೇಷ ಅಧಿವೇಶನ 1 ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ.

ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ, ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, 23 ಅಕ್ಟೋಬರ್ಗೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237477 2237478 ಅಥವಾ 2237449 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
2: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
3: ಕನ್ನಡ ರತ್ನ ಭಂಡಾರ. ಮಂಗಳದ ದನಿ ಅಂದ್ರೆ ಕದ್ರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದ್ರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದ್ರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ
4: ವಾದನೆಗಳನ್ನು ಕೇಳಿದಾಗ ನನಗಿಂದು ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ ಏನೋ ನಾನು ಬಾರಿಸಬೇಕಿತ್ತಲ್ಲ ಈ ರಾಗವನ್ನು ನಾನು ಬಾರಿಸಿದೆ ಆವಾಗ. ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ ನಾದಸ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂದಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್ ಆ ಬ್ಯಾಂಡ್ ನಲ್ಲಿ ಒಬ್ಬರು ವಾದ್ಯಂತ ಪಾಚದಲ್ಲಿ ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯ್ತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಆಗ ಅಲ್ಲಿ TVG ಸರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವಮೈದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲನೇ ಗುರುಗಳು ಅಳಿಯನಿಗೆ ಉಪನಯನ ಮಾಡುವಾಗ ಭಾವ ಬೇಕಲ್ಲ. ಹಾಗೆ ಒಂದು ನನ್ನ ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರೋ ಜ್ಞಾನ ಆಮೇಲೂ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರಿಟ್ಸ್ ಅಂತಾರೆ ಅದಕ್ಕೆ, ಶಿವಲಿ ಅದು ಎರಡು ಕಡೆನೂ ಇದಿರ್ತದೆ. ಅದನ್ನು ನಾವು ಕೆಳಗೆ ರೀಡ್ಸ್ ಮೇಲೆ ರೀಡ್ಸ್ ಅದಕ್ಕೆ ಶಿವಲಿಂದ ಉತ್ತರ ನೋಡುವ ಅದನ್ನು ಹೀಗೆ ಮಾಡಿದಾಗ ಅದನ್ನು ಸುತ್ತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡಬಹುದು. ಇಂಥ ಕಂಪಿದಗಳನ್ನೆಲ್ಲ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹೆಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಬರ್ತದೆ. ಇದೇ ಸ್ಯಾಕ್ಸ್ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ. ಅದಾದ್ರೆ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡ್ಗೆ ಮಾತ್ರ ಅಡಿಭಾಗದಲ್ಲಿ ರೀಡ್ ಸಿಗ್ತದೆ. ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ, ಯಾಕಂದ್ರೆ ಅದು ಸ್ಟಕ್ ಆಗ್ತದೆ. ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಸ್ಟ್ರಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ.

0: ಅದರಲ್ಲಿ ಅಂತ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ, ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟಿಂಗ್ ಅನ್ನು ತೆಗೆದು ಬಿಸಾಡಿದೆ. ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಅದು ಮೆತ್ತಗೆ ಮಾಡಿ ಅದನ್ನು ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಕಳಿಸಿ ಮಾಡಿದೆ. ಆಮೇಲೆ ಪ್ಯಾಡ್ಸ್ನಲ್ಲಿ ಕೂಡ ಮೊದಲು ಬಹಳ ಕಷ್ಟವಿತ್ತು, ಎಲ್ಲ ಕಡೆಯಲ್ಲಿ ಆಕಾಶವಾಣಿ ಅವರು ಭಾವನೆ ಎಲ್ಲ ಇಂಟರ್ವ್ಯೂ ಅಲ್ಲಿ ಹೇಳ್ತೀನಿ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
1: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗಿದೆ 7:20:47. ನೀವು ಕೇಳ್ತಾ ಇದ್ರೆ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ಶುಭೋದಯ ಕರ್ನಾಟಕದಲ್ಲಿ ಇದೀಗ ಭಾವಗೀತೆಗಳನ್ನ ಆಲಿಸುವಂತಹ ಸಮಯ. ಮೊದಲಿಗೆ ಕೇಳಿ ಆರ್ ಸುಚೇತನ್ ಅವರ ಗಾಯನದಲ್ಲಿ ಪೂತೀನಾ ಅವರ ರಚನೆ, ಎಚ್ ಕೆ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
5: ಧ್ಯಾನ ದೆ.

ಅಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳಿಂದ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ಸ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಣಾಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಯುವಜನರ ಭಾಗವಹಿಸುವಿಕೆ ಹಾಗೂ ಸಮುದಾಯ ಸೇವೆಯನ್ನು ಉತ್ತೇಜಿಸಲು September 17 ವಡ್ನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಬೈಕ್ ಸವಾರರು ತಮ್ಮ ಪ್ರಯಾಣದ ಅವಧಿಯಲ್ಲಿ ವಿವಿಧ ನಗರಗಳು, ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುತ್ತಿದ್ದು ನೈರ್ಮಲ್ಯ ಅಭಿಯಾನ, ಶಾಲಾ ಆಸ್ಪತ್ರೆಗಳಿಗೆ ಭೇಟಿ ಹಾಗೂ ಸರ್ಕಾರಿ ಯೋಜನೆಗಳ ಸೌಲಭ್ಯ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟು 10 ತಂಡಗಳಲ್ಲಿ ಪ್ರಯಾಣಿಸುತ್ತಿರುವ ಈ ಸೇವಾಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಲಿದ್ದು October 7 ಈ ಬೈಕ್ ಯಾತ್ರೆ ಮುಂದುವರಿಯಲಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸುಧಾರಣೆಯನ್ನು ಒತ್ತಾಯಿಸಿ ನಡೆದ L69 ಸಮಾಲೋಚನಾ ಸಚಿವರ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಸೇಂಟ್ ಲೂಸಿಯಾದ ವಿದೇಶಾಂಗ ಸಚಿವ ಅಲ್ವಾ ಬ್ಯಾಪ್ಟಿಸ್ಟ್ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕವಾಗಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಗಳಿಂದ ಜಾಗತಿಕ ದಕ್ಷಿಣ ದೇಶಗಳು ತೀವ್ರ ಸಂಕಷ್ಟಕ್ಕೆ ಈಡಾಗುತ್ತಿದ್ದು ವಿಶ್ವಸಂಸ್ಥೆಯು ಸಾರ್ವಜನಿಕ ನಿರೀಕ್ಷೆಗಳನ್ನು ತಲುಪುವಲ್ಲಿ ವಿಫಲವಾಗಿದೆ ಎಂದರು. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಹಾಗೂ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಗೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸುವಲ್ಲಿ ಭದ್ರತಾ ಮಂಡಳಿ ವಿಫಲವಾಗುತ್ತಿರುವುದು ಆಡಳಿತಾತ್ಮಕ ಸುಧಾರಣೆಯ ಅಗತ್ಯವನ್ನು ಸ್ಪಷ್ಟಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಈ ಸುಧಾರಣೆಗಳನ್ನು ಕೈಗೊಳ್ಳುವುದರಲ್ಲಿ ವಿಳಂಬ ಧೋರಣೆ ತೋರುವುದು ಐತಿಹಾಸಿಕ ಅನ್ಯಾಯವನ್ನು ಮುಂದುವರಿಸಿದಂತೆ ಎಂದು ಸಚಿವರು, ಭದ್ರತಾ ಮಂಡಳಿ ಸುಧಾರಣೆಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಕ್ಕೂಟವಾದ L69 ಮತ್ತು ಆಫ್ರಿಕನ್ ಒಕ್ಕೂಟದ 10 ರಾಷ್ಟ್ರಗಳ ಒಕ್ಕೂಟವಾದ C10 ರಾಷ್ಟ್ರಗಳು ಜಂಟಿಯಾಗಿ ಒತ್ತಡ ಹೇರಲಿವೆ ಎಂದು ಸ್ಪಷ್ಟಪಡಿಸಿದರು. ಚಾಲಕರು ಹಾಗೂ ರೈತರ ಹಿತರಕ್ಷಣೆಗಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರತ್ ಟ್ಯಾಕ್ಸಿ ಆ್ಯಪ್ ಹಾಗೂ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಭಾರತ್ ಟ್ಯಾಕ್ಸಿ ಯೋಜನೆಯಡಿಯಲ್ಲಿ ಬೈಕ್, ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಶೂನ್ಯ ಕಮಿಷನ್ ದರದಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದ್ದು ಅವರಿಗೆ 5 ಲಕ್ಷ ರೂಪಾಯಿಗಳ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಲಕ್ನೋ, ಗೋರಖ್ಪುರ್, ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ ಸೇವೆ ಆರಂಭಗೊಂಡಿದ್ದು ಲಕ್ನೋ ವಿಮಾನ ನಿಲ್ದಾಣ, ಮೆಟ್ರೋ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಯಡಿ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂಲಕ ರೈತರಿಗೆ ನೀಡಲಾಗುವ ಸಾಲದ ಬಡ್ಡಿದರವನ್ನು 11%-6% ಇಳಿಕೆ ಮಾಡಲಾಗಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಹಣಕಾಸಿನ ಅಭಾವ ಎದುರಾಗದಂತೆ ದೀರ್ಘಾವಧಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರಿಗೆ ಇದರ ಪ್ರಯೋಜನ ತಲುಪಿಸುವ ಗುರಿ ಹೊಂದಲಾಗಿದೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ವಾಣಿಜ್ಯ ಹಡಗು MV ಕೇಪ್ ದಾವೋ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಹಡಗಿನಲ್ಲಿದ್ದ 20 ಭಾರತೀಯ ನಾವಿಕರ ಪೈಕಿ 19 ಮಂದಿಯನ್ನು ರಕ್ಷಿಸಲಾಗಿದೆ. ಓರ್ವ ಭಾರತೀಯ ಪ್ರಜೆ ದುರಂತದಲ್ಲಿ ಮೃತಪಟ್ಟಿದ್ದು ಮೃತರ ಕುಟುಂಬಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಸಂತಾಪ ಸೂಚಿಸಿದೆ. ಭಾರತೀಯ ನಾವಿಕರನ್ನು ಶೀಘ್ರವಾಗಿ ಸ್ವದೇಶಕ್ಕೆ ಕರೆತರಲು ಒಮಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಒಮಾನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ನಡೆಸುತ್ತಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಮುಂದುವರಿ

0: ಸಂಭವಿಸುತ್ತಿರುವುದು ತೀವ್ರ ಕಳವಳಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಶಾಂತಿ ಶೀಘ್ರವಾಗಿ ಮರುಸ್ಥಾಪಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುವಂತೆ ಭಾರತ ಪುನಃ ಕರೆ ಮಾಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014 ಕೇವಲ 2.8 GW ಭಾರತದ ಸೌರವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026 ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026 ವೇಳೆಗೆ 50 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಫಿಡೆ ಚೆಸ್ ಒಲಿಂಪಿಯಾಡ್ನ 7ನೇ ಸುತ್ತಿನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 2.5-1.5 ಅಂತರದಲ್ಲಿ ಜಯ ಸಾಧಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಆರ್ ಪ್ರಜ್ಞಾನಂದ ನಿಕಿಟಾ ವಿಟ್ಯುಗೋವ್ ಅವರನ್ನು ಮಣಿಸಿದರೆ ಗುಕೇಶ್ ಡೇನಿಯಲ್ ಹೋವಾರ್ಡ್ ಫರ್ನಾಂಡಿಸ್ ಅವರನ್ನು ಸೋಲಿಸಿದರು. ಮಹಿಳೆಯರ ವಿಭಾಗದಲ್ಲಿ ಬಿ ಸವಿತಾಶ್ರೀ ಸತತ 7ನೇ ಗೆಲುವು ದಾಖಲಿಸಿದ್ದು ಭಾರತ ಜರ್ಮನಿ ವಿರುದ್ಧ 3.5-0.5 ಅಂತರದಲ್ಲಿ ಜಯ ಸಾಧಿಸಿದೆ. ಸವಿತಾಶ್ರೀ ಒಲಿಂಪಿಯಾಡ್ನಲ್ಲಿ ಆಡಿದ 7 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದ ಏಕೈಕ ಆಟಗಾರ್ತಿಯಾಗಿದ್ದಾರೆ. ಕೊನೆರು ಹಂಪಿ ದಿನಾರಾ ವ್ಯಾಗ್ನರ್ ಅವರನ್ನು ಸೋಲಿಸಿದರೆ ದಿವ್ಯಾ ದೇಶ್ಮುಖ್ ಹನ್ನಾ ಮೇರಿ ಕ್ಲೆಕ್ ಅವರನ್ನು ಮಣಿಸಿದರು. ಈ ಗೆಲುವಿನೊಂದಿಗೆ ಪದಕದ ಸ್ಪರ್ಧೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದ್ದು ಸ್ಪರ್ಧೆಯಲ್ಲಿ ಇನ್ನೂ 2 ಸುತ್ತುಗಳು ಬಾಕಿ ಇವೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ರೋವಿಂಗ್ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಕಂಚು ಪದಕ ತಮ್ಮದಾಗಿಸಿಕೊಂಡಿದೆ. ಈ ವಿಭಾಗದಲ್ಲಿ ಚೀನಾದ ಈ ಕ್ಸುಡಿ ಮತ್ತು ನೀ ಇದೇ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ್ನ ಜೋಡಿ ಬೆಳ್ಳಿ ಪದಕ ಪಡೆದುಕೊಂಡವು. ಪಂದ್ಯದ 1500 ಮೀಟರ್ ವರೆಗೆ 2ನೇ ಸ್ಥಾನದಲ್ಲಿದ್ದ ಭಾರತೀಯ ಜೋಡಿ ಕೊನೆಯ 500 ಮೀಟರ್ಗಳಲ್ಲಿ ತೀವ್ರ ಸ್ಪರ್ಧೆ ಎದುರಿಸಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿತು. ಈ ಹಿಂದೆ 2026 ಹಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಸತ್ನಾಮ್ ಸಿಂಗ್ ಅವರಿಗೆ ಇದು 2ನೇ ಏಷ್ಯನ್ ಗೇಮ್ಸ್ ಪದಕವಾಗಿದೆ. ಇನ್ನು ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕ್ರೀಡಾಪಟು ಸಲ್ಮಾನ್ ಖಾನ್ ಅವರು ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಯೋಜನೆಯಡಿಯಲ್ಲಿ ತರಬೇತಿ ಪಡೆದು ಈ ಸಾಧನೆ ಮಾಡಿದ್ದಾರೆ. ಮತ್ತೊಂದೆಡೆ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ಫೈನಲ್ನಲ್ಲಿ ಭಾರತದ ಬಲರಾಜ್ ಪನ್ವಾರ್ ಅವರು ಅತಿ ಕಡಿಮೆ ಅಂತರದಿಂದ ಪದಕ ವಂಚಿತರಾಗಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ನಲ್ಲಿ

ಸಮಯ ಆಗಿದೆ 7:45:36. ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಎಲ್ಲ ಆತ್ಮೀಯ ಕೇಳಿದ್ರೆ ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾವಗೀತೆಗಳನ್ನ ಕೇಳ್ತಾ ಇದ್ವಿ, ಈಗ ಕೇಳಿ ಮತ್ತೊಂದು ಭಾವಗೀತೆ. ಈ ಗೀತೆಗೆ ಪಂಚಮ್ ಹಳಿಬಂಡಿ ಅವರ ಗಾಯನ, ಎಂ ವಿ ಸೀತಾರಾಮಯ್ಯ ಅವರ ರಚನೆ, ಉಪಾಸನ್ ಮೋಹನ್ ಅವರ ಸಂಗೀತ ಸಂಯೋಜನೆ ಇದೆ.

ನಂಬರ್ ಎಂಡಿಂಗ್ ಇಟ್ 5380 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ ಇಂದ ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟಿ ಅವರು ಸಂದೇಶನ ಕಳಿಸಿದ್ದಾರೆ. ಹೂವಿನ ಹಡಗಲಿಯಿಂದ ದಿಲೀಪ್ ದೊಡ್ಡಮನಿಯವರು ಸಂದೇಶನ ಕಳಿಸಿದ್ದಾರೆ. ಹಾಗೆಯೇ ಕವಿತಾ ವೈಎಸ್ ಕಾಲೋನಿ ಅವರು ಸಂದೇಶನ ಕಳಿಸಿದ್ದಾರೆ. ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ಹನುಮಂತಪ್ಪ ಹುಲಗಮ್ಮನವರ್ ಮತ್ತು ಅಕ್ಷಯ್ ಅವರು ಸಂದೇಶನ ಕಳಿಸಿದ್ದಾರೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರಿಂದ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಪ್ರಸಾದ್ ಬಾಕಳೆ ಎಕ್ಸಂಬ ಚಿಕ್ಕೋಡಿಯಿಂದ ಸಂದೇಶನ ಕಳಿಸಿದ್ದಾರೆ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಪತ್ತಾರ್ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆಯೇ ಸಂದೇಶನ ಕಳಿಸಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣ, ಶಾಂತಾಚಾರ ಬಡಗೇರ ಕುಕ್ಕನೂರು ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆಯೇ ಇಂದಿನ ಒಂದು ನಾದುಪಾಸನೆ ಮತ್ತು ಕನ್ನಡ ರತ್ನ ಭಂಡಾರದ ಕುರಿತಾಗಿ ತಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪಿದೆ. ಹಾಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡಿದೆ ನಾದೋಪಾಸನೆ ಅಂತ ಹೇಳ್ತಿದ್ದೀರಾ. ಸಂದೇಶನ ಕಳಿಸಿದ್ದಾರೆ ಚಂದುಲಾಲ್ ವಿಜಯಪುರ ಇಂದ ಆಲ್ಮೇಲ್ ರಾಜು ಇಪ್ಪರಗಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದ್ದಾರೆ ಜೆ ಸಿ ನಗರಿಂದ ಅರುಣಾ ಮೈತ್ರಿ ಅವರು. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಇಂದಿನ ನಾದೋಪಾಸನ ಕುರಿತು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಕದ್ರಿ ಗೋಪಾಲನಾಥ್ ಅವರ ಒಂದು ಸಂಗೀತದ ಪಯಣ ನಮಗೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ಭಾವಗೀತೆಗಳನ್ನ ಕುರಿತಂತಹ ತಮ್ಮೆಲ್ಲರ ಅನಿಸಿಕೆಗಳಿಗೆ ಧನ್ಯವಾದಗಳು. ಇನ್ನು ಸಂದೇಶನ ಕಳಿಸಿದ್ದಾರೆ ಕುಬೇರ ತಿರುಪತಿ ಬಂಗಾರಿ ಕಡರಿ ಗೋಪಾಲ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ನಂಬರ್ ಎಂಡಿಂಗ್ ವಿತ್ 23852 ಅವರು. ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಅವರು ಚೆನ್ನೈಯಿಂದ ಸಂದೇಶನ ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತರ್ಪಾಳ್ಯದಿಂದ, ಪ್ರೇರಣಾ ಹುಸ್ಕೇರ ಅವರ ಕುಟುಂಬದವರು ಬಸಯ್ಯ ಸ್ವಾಮಿ ಶಿವಶಂಕರ ಸ್ವಾಮಿ ಬೀದರಿಂದ ಸಂದೇಶನ ಕಳಿಸಿದ್ದಾರೆ. ವಿಜಯ್ಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಅವರು ಹಳೆಯೂರಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಸಂದೇಶನ ಕಳಿಸಿದ್ದಾರೆ ವರಲಕ್ಷ್ಮಿ ಅವರು ಪೀಣ್ಯದಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ. ಹಾಗೆ ಸಂದೇಶನ ಕಳಿಸಿದ್ದಾರೆ ಕಾರ್ತಿಕ್ ಅವರು ಗದಗ ಜಿಲ್ಲೆಯಿಂದ. ಇನ್ನು ಸಂದೇಶನ ಕಳಿಸಿದ್ದಾರೆ ಹಾಗೆ ವಿವಿಧ ಭಾರತಿಗೆ ಧನ್ಯವಾದವನ್ನು ಹೇಳ್ತಿದ್ದೀರಾ, ನೀವು ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ದಿನೇಶ್ ಪಂಕಜ ಅವರು ತಿಪಟೂರಿಂದ ಸಂದೇಶನ ಕಳಿಸಿದ್ದಾರೆ. ಪುಷ್ಪ ಶಾನ್ಭೋಗ್ರ ಗದಗ ಇಂದ ಸಂದೇಶನ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರ, ಮಂಜುಳಾ ಐನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳು ತಲುಪಿದೆ, ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹೀಗೆ ಟ್ಯೂನ್ ಮಾಡಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಎಲ್ಲ ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು, ಶುಭೋದಯ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲ ಧಾರ.
7: ಸಮಯ ಆಗಿದೆ 8 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
8: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಣಾಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾ ಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸುಧಾರಣೆಯನ್ನು ಒತ್ತಾಯಿಸಿ ನಡೆದ 69 ಸಮಾಲೋಚನಾ ಸಚಿವರ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು

ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಸೇಂಟ್ ಲೂಸಿಯಾದ ವಿದೇಶಾಂಗ ಸಚಿವ ಆಲ್ವಾ ಬ್ಯಾಪ್ಟಿಸ್ಟ್ ವಹಿಸಿದ್ದರು. ಈ ವೇಳೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಿಶ್ವಸಂಸ್ಥೆಯು ಸಾರ್ವಜನಿಕ ನಿರೀಕ್ಷೆಗಳನ್ನು ತಲುಪುವಲ್ಲಿ ವಿಫಲವಾಗಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಿತ್ರದುರ್ಗ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದು ಶ್ರೀ ತರಳಬಾಳು ಜಗದ್ಗುರು ಬೃಹನ್ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 35ನೇ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ ಸುರಕ್ಷಿತ, ಸ್ವಚ್ಛ ಹಾಗೂ ಗೌರವಯುತ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದ ದುರ್ಗಾ ಯೋಜನೆಗೆ ದೆಹಲಿ ಸರ್ಕಾರ ಅನುಮೋದನೆ ನೀಡಿದೆ. ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಐಎಎಸ್ ಅಧಿಕಾರಿ ರಿಷಿ ಆನಂದ್ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಈ ವರ್ಗಾವಣೆ ಕುರಿತು ಅಧಿಸೂಚನೆ ಪ್ರಕಟಿಸಿದ್ದು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶ ನೀಡಿದೆ. ಚಾಮರಾಜನಗರ ತಾಲೂಕಿನ ಮರಿಯಾಲ ಬಳಿ ರೈತ ಶಂಕರ್ ಎಂಬುವರಿಗೆ ಸೇರಿದ 3 ಹಸುಗಳ ಮೇಲೆ ಹುಲಿ ದಾಳಿ ಮಾಡಿ ಕೊಂದು ಹಾಕಿದೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಬೋನ್ಗಳನ್ನು ಇಟ್ಟು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಫಿಡೆ ಚೆಸ್ ಒಲಿಂಪಿಯಾಡ್ನ 7ನೇ ಸುತ್ತಿನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 2.5-1.5 ಅಂತರದಲ್ಲಿ ಜಯ ಸಾಧಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳಿಗರಿಗೆ, ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಹಾಗೆ ಈ ದಿನ ಏನೇನು ವಿಶೇಷತೆಗಳಿದೆ, ಏನೇನು ಇತಿಹಾಸದಲ್ಲಿ ನಡೆದಂತಹ ಘಟನೆಗಳಿದೆ ಅಂತ ಹೇಳಿ ಮಾತಾಡ್ತಾ ಸಾಕ್ಬೋದು. ಈ ದಿನ ಸೆಪ್ಟೆಂಬರ್ 24, 2026 ಕನ್ನಡದ ಖ್ಯಾತ ಸಾಹಿತಿಯಾಗಿದ್ದಂತಹ SL ಭೈರಪ್ಪ ಅವರ ಪ್ರಥಮ ಪುಣ್ಯ ಸ್ಮರಣೆಯ ದಿನ ಅಂತಲೇ ಹೇಳ್ಬೋದು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಸದಾ ಸ್ಮರಣೀಯವಾದದ್ದು. ಹಾಗೆಯೇ ನಮ್ಮ SL ಭೈರಪ್ಪ ಸರ್ ಅವರ ಕೆಲವು ಕಾದಂಬರಿಗಳು ಚಲನಚಿತ್ರವಾಗಿ ಕೂಡ ಆಧರಿಸಿವೆ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ, ಹಾಗೆ ನಾಯಿ ನೆರಳು, ಗೃಹಭಂಗ, ಈ ಎಲ್ಲ ಒಂದು ಚಿತ್ರಗಳ ಹಿಂದೆ SL ಭೈರಪ್ಪ ಸರ್ ಅವರ ಒಂದು ಸಾಹಿತ್ಯದ ಕೃಷಿ ಇದೆ ಅಂತಲೇ ಹೇಳ್ಬೋದು. ಇದೀಗ ಮತದಾನ ಚಿತ್ರದಿಂದ ಯುವರಾಜ್ ಜನಾರ್ದನ್, ಸುರೇಶ KS, ಸಿ ಅಶ್ವಥ್, MD ಪಲ್ಲವಿ ಅವರು ಧ್ವನಿಯಾಗಿರುವಂತಹ ಗೀತೆ, ಕೃಷ್ಣಮೂರ್ತಿ ಹಾನೂರು ಅವರ ಸಾಹಿತ್ಯ, ಸಿ ಅಶ್ವಥ್ ಮತ್ತು ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಈಗ ಕೇಳಿ ಅಮೆರಿಕ ಅಮೆರಿಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ರಮೇಶ್ ಚಂದ್ರ, ಸಂಗೀತ ಕಟ್ಟಿಯವರ ಗಾಯನ, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ, ಮನುಮೂರ್ತಿಯವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಇದು ವಿದ್ಭಾರ್ತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತದೆ ಇನ್ನೇನು 8:15 ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಿಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇದೀಗ ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಕೇಳಿ ಸಂಚಿತ ಹೆಗಡೆ ಮತ್ತು ಎಂಎಂ ಮಾನಸಿ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಎಂಆರ್ ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ರಾಯಲ್ ಚಿತ್ರದಿಂದ.

ಕೃಷ್ಣಲೀಲಾ ಚಿತ್ರದಿಂದ ಟಿಪ್ಪು ಮತ್ತು ಅಪೂರ್ವ ಶ್ರೀಧರ್ ಅವರ ಗಾಯನ, ಶಿವ ತೇಜಸ್ವಿ ಮತ್ತು ಸಾಯಿ ಸರ್ವೇಶ್ ಅವರ ಗಾಯನ, ಶ್ರೀಧರ್ ವಿ ಮತ್ತು ಸಂಭ್ರಮ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಈಗ ಕೇಳಿದ್ರಿ. ಹಾಗೆ ಇನ್ನು ಈ ಸೆಪ್ಟೆಂಬರ್ 24 ತಾರೀಕನ್ನು ನಾವು ಅಂತ್ಯೋದಯ

ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಭಾರತದ ಪ್ರಮುಖ ರಾಜಕೀಯ ಮುಖಂಡ ಮತ್ತು ದಾರ್ಶನಿಕ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದ ಗೌರವಾರ್ಥವಾಗಿ ಪ್ರತಿ ವರ್ಷ ಭಾರತದಲ್ಲಿ ಈ ದಿನವನ್ನು ಅಂತ್ಯೋದಯ ದಿವಸ ಆಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏನಕ್ಕೆ ಈ ದಿನವನ್ನ ನಾವು ಆಚರಣೆ ಮಾಡೋದು ಅಂತ ಹೇಳಿದ್ರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಕೂಡ ತಲುಪಬೇಕು ಎಂಬ ಒಂದು ಉದ್ದೇಶದಿಂದ ಈ ದಿನವನ್ನ ಆಚರಣೆ ಮಾಡಲಾಗತ್ತೆ. ಈಗ ಕೇಳಿ ಹರ್ಷ ಅವರ ಗಾಯನವಿರುವಂತಹ ಈ ಒಂದು ಗೀತೆ. ಸಂಕ್ರಾಂತಿ ಚಿತ್ರದಿಂದ ಕಿ ಕಲ್ಯಾಣ ಅವರ ಸಾಹಿತ್ಯ, ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇದೆ.

0: ಸರ್ದಾರ ಚಿತ್ರದಿಂದ ರಾಜೇಶ್ ಮತ್ತು ಚಿತ್ರ ಅವರ ಗಾಯನ, ಕೆ ಕಲ್ಯಾಣವರ ಸಾಹಿತ್ಯ, ವೆಂಕಟನಾರಾಯಣವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ವೀರ ಕನ್ನಡಿಗ ಚಿತ್ರದಿಂದ ರವಿವರ್ಮ ಮತ್ತು ಕೌಸಲ್ಯ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಚಕ್ರಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.
1: ಸೈ ಸೈ ಮೋನಾಲಿಸಾ ನೀ ಬ್ರಹ್ಮನ

ವಾಸುಕಿ ವೈಭವ್ ಅವರ ಗಾಯನ ಮತ್ತು ಬಾಲಾಜಿ ನಾಗ್ ಮತ್ತು ರೋಜರ್ ನಾರಾಯಣ್ ಅವರ ಒಂದು ಸಾಹಿತ್ಯ, ಎಸ್ ನವೀನ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ವಿಸ್ಮಯ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಸಮಯ ಆಗಿದೆ 8:57:53. ನಮ್ಮ ಈ ದಿನದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಹೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗಿ

0: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಹಾಗಾದ್ರೆ ಈ ದಿನದ ವಿಶೇಷ ಏನು ಅಂತ ಹೇಳ್ತಾ ಇದ್ದೀರಾ? ರಾಷ್ಟ್ರೀಯ ಸೇವಾ ಯೋಜನಾ ದಿನ. ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 24 ಎನ್ಎಸ್ಎಸ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. 1969 ಇಸ್ವಿಯಲ್ಲಿ ಮಹಾತ್ಮ ಗಾಂಧಿಯವರ ಜನ್ಮ ಶತಮಾನೋತ್ಸವದ ವರ್ಷದಂದು ಯುವಜನರಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಸೇವಾ ಮನೋಭಾವವನ್ನು ಬೆಳೆಸೋದಕ್ಕೆ ಅಂಥೇಳಿ ಈ ಒಂದು ಯೋಜನೆಯನ್ನು ಅಧಿಕೃತವಾಗಿ ಪ್ರಾರಂಭ ಮಾಡಲಾಯಿತು. ಹಾಗಾದರೆ ಈ ಒಂದು ವಿಶೇಷ ದಿನದಲ್ಲಿ ಏನು ವಿಶೇಷತೆ ಇರುತ್ತೆ ನಮ್ಮ ಇಂದಿನ ವಿಶೇಷದಲ್ಲಿ ಅಂತ ಹೇಳಿದ್ರೆ, ಒಬ್ಬ ಸಂಪನ್ಮೂಲ ವ್ಯಕ್ತಿ ನಮ್ಮ ಜೊತೆ ಆಗ್ತಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಯಾರವರು ಅಂತ ಕೇಳಿದ್ರೆ, ಪ್ರೊಫೆಸರ್ ನವೀನ್ ಕುಮಾರ್ ಕೆಎಸ್ ಅವರು ಬೆಂಗಳೂರಿನ ಯಲಹಂಕದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ಮತ್ತು ನಿರ್ವಹಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅದರ ಜೊತೆ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಕೂಡ ಆಗಿದ್ದಾರೆ. ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಎನ್ಎಸ್ಎಸ್ ಮ್ಯಾನ್ಯುಯಲ್ ರಿವ್ಯೂ ಕಮಿಟಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ವಿದ್ಯಾರ್ಥಿ ದಶೆಯಲ್ಲಿ ಅತ್ಯುತ್ತಮವಾದ ಎನ್ಎಸ್ಎಸ್ ಸ್ವಯಂ ಸೇವಕವಾದಂತಹ ಒಂದು ಕೆಲಸವನ್ನು ನಿರ್ವಹಿಸಿ ಅನೇಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಈಗ ನಮ್ಮ ಜೊತೆ ಆಗಿದ್ದಾರೆ. ಸರ್ ನಮಸ್ತೆ.
1: ಮೇಡಮ್ ನಮಸ್ಕಾರ.
0: ಆತ್ಮೀಯವಾದಂತಹ ಸ್ವಾಗತ ನಮ್ಮ ಆಕಾಶವಾಣಿಯ ಈ ಸಂದರ್ಶನಕ್ಕೆ.
1: ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಎಲ್ಲಾ ಕೇಳುಗರಿಗೆ ಎನ್ಎಸ್ಎಸ್ ದಿನಾಚರಣೆಯ ಶುಭಾಶಯಗಳು ಮೇಡಮ್.
0: ಓಕೆ ಸರ್, ಧನ್ಯವಾದಗಳು. ಹಾಗೆ ನಿಮಗೂ ಕೂಡ ಎನ್ಎಸ್ಎಸ್ ದಿನದ ಹಾರ್ದಿಕ ಶುಭಾಶಯಗಳು ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು.
0: ಓಕೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ಹಾಗೆ ಸರ್, ಈಗ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ದಿನದ ಒಂದು ಮಹತ್ವ ಏನಿರ್ಬೋದು, ಅಥವಾ ನೀವೊಬ್ರು ಎನ್ಎಸ್ಎಸ್ ಸಂಯೋಜಕರಾಗಿ ಅಧಿಕಾರಿಯಾಗಿ ಮೊದಲಿಗೆ ನಿಮ್ಮ ಗುರಿಗಳು ಏನಾಗಿತ್ತು ಸರ್?
1: ಮೇಡಮ್, ಮೊದಲನೇದಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ, ಎಲ್ಲಾ ಕಾರ್ಯಕ್ರಮ ಅಧಿಕಾರಿಗಳಿಗೆ 58ನೇ ವರ್ಷದ ಎನ್ಎಸ್ಎಸ್ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಯಬಯಸ್ತಾ ಇದ್ದೇನೆ. ಕೇವಲ ಎನ್ಎಸ್ಎಸ್ ಅಂದ್ರೆ ಕೇವಲ ಶಿಬಿರ ಅಥವಾ ಕಾರ್ಯಕ್ರಮಗಳ ಸರಣಿಯನ್ನ ಮಾಡೋದಲ್ಲ, ಎನ್ಎಸ್ಎಸ್ ಅಂದ್ರೆ ವಿದ್ಯಾರ್ಥಿಗಳನ್ನ ಸಮಾಜದೊಂದಿಗೆ ಸಂಪರ್ಕಿಸುವ, ಸೇವೆಯ ಮೂಲಕ ಜೀವನದ ಮೌಲ್ಯಗಳನ್ನ ಕಲಿಸುವ ಒಂದು ಮಹತ್ವದ ಯುವಜನ ಚಳವಳಿ ಅಂತಂದ್ರೆ ತಪ್ಪಾಗಕ್ಕಿಲ್ಲ. ನಾವು ಎನ್ಎಸ್ಎಸ್ ಅನ್ನ ಜವಾಬ್ದಾರಿಯನ್ನ ವಹಿಸಿಕೊಂಡಾಗ ನಮ್ಮ ಪ್ರಮುಖ ಗುರಿ ವಿದ್ಯಾರ್ಥಿಗಳಲ್ಲಿ ಕೇವಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರನ್ನಾಗಿ ಮಾಡೋದಲ್ಲದೆ ಸಮಾಜದ ಸಮಸ್ಯೆಗಳನ್ನ ಗುರುತಿಸಿ ಅವುಗಳ ಪರಿಹಾರದ ಭಾಗವಾಗಿ ಜವಾಬ್ದಾರಿಯುತ ಸ್ವಯಂ ಸೇವಕರನ್ನ, ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವುದೇ ಮೊದಲ ಗುರಿ. ಅದರ ಜೊತೆಗೆ ನಮ್ಮ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು, ಯಲಹಂಕದ ಎನ್ಎಸ್ಎಸ್ ಘಟಕ ಈ ಉದ್ದೇಶದಿಂದ ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಮೊದಲಿಗೆ ಪರಿಸರ ಸಂರಕ್ಷಣೆ, ಗಿಡ ನೆಡುವಂಥದ್ದು, ರಕ್ತದಾನ ಶಿಬಿರಗಳು, ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರಗಳು, ಸ್ವಚ್ಛತಾ ಅಭಿಯಾನಗಳು, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು, ಕಲ್ಯಾಣಿ ಮತ್ತು ಜಲಮೂಲಗಳ ಪುನಶ್ಚೇತನ ಕಾರ್ಯಕ್ರಮಗಳು, ಶಾಲಾ ಅಭಿವೃದ್ಧಿ, ವಿಪತ್ತು ನಿರ್ವಹಣೆ, ರಾಷ್ಟ್ರೀಯ ಏಕೀಕರಣ ಶಿಬಿರಗಳು ಮತ್ತು ಯುವ ನಾಯಕತ್ವ, ಹೀಗೆ 10 ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಂಡು ಎನ್ಎಸ್ಎಸ್ ನ ಮುಖಾಂತರ ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡೋದು ಒಂದು ಮೊದಲನೇ ಗುರಿ ಆಗಿರ್ತದೆ. ನಮ್ಮ ದೃಷ್ಟಿಯಲ್ಲಿ ಕಾರ್ಯಕ್ರಮ ಮುಗಿಸುವುದು ಯಶಸ್ಸಲ್ಲ, ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ತರುವುದೇ ನಿಜವಾದ ಯಶಸ್ಸು ಅಂತ ಹೇಳಿ ನಾವು ಅಗಾಧವಾಗಿ ನಂಬಿ ಅದರೊಂದಿಗೆ ಕೆಲಸವನ್ನ ಮಾಡ್ತಾ ಇದೀವಿ ಮೇಡಮ್.
0: ಓಕೆ ಸರ್, ಈಗ ಎನ್ಎಸ್ಎಸ್ ನ ಗುರಿಗಳ ಬಗ್ಗೆ ನಾವು ಮಾತಾಡುವಾಗ ನಮ್ಮ ಕೇಳುಗರು ಕೇಳಬಹುದು, ಎನ್ಎಸ್ಎಸ್ ಅಂದ್ರೆ ಏನು ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ತಿಳಿಸಬಹುದಾ?
1: ನೀವು ಈಗ ಆಲ್ರೆಡಿ ಹೇಳಿದಾಗೆ ಎನ್ಎಸ್ಎಸ್ ಅನ್ನೋದು 1969 ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಆಗಿರ್ತಕ್ಕಂತ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಆವತ್ತು 1969 ಏನಾಯ್ತು, 2 ತರ ಯುವ ಸಂಘಟನೆಗಳನ್ನ ಪ್ರಾರಂಭ ಮಾಡ್ತಾರೆ. ಒಂದು ನೆಹರು ಯುವ ಕೇಂದ್ರಗಳು, ಅದನ್ನ ಇವತ್ತು ಮೈ ಭಾರತ್ ಅಂತ ಹೇಳಿ ಕರಿತೇವೆ. ಅದು ಯಾರು ಕಾಲೇಜುಗಳಿಂದ ಹೊರ ಇರ್ತಾರೆ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥ ಯುವ ಸಂಘಗಳು. ಜೊತೆಗೆ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಅಂತಕ್ಕಂಥದ್ದು ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾಯಕತ್ವ ಶಿಬಿರ, ನಾಯಕತ್ವ ಗುಣಗಳನ್ನ ಅಳವಡಿಸಿಕೊಳ್ಳುವಂತದ್ದಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನ ಹೊರಹಾಕೋದಕ್ಕೆ ಒಂದು ವೇದಿಕೆಯನ್ನ ಹುಟ್ಟಾಕ್ಬೇಕು ಅಂತೇಳಿ 1969 ಕೇಂದ್ರ ಸರ್ಕಾರ ಕೇವಲ 30,000 ವಿದ್ಯಾರ್ಥಿಗಳಿಂದ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಇಡೀ ಭಾರತದಲ್ಲಿ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅವತ್ತು ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಸುಮಾರು 6,00,000 ಎನ್ಎಸ್ಎಸ್ ಸ್ವಯಂ ಸೇವಕರು ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮೊದಲಿಗೆ ಏನು ಇದರ ಉದ್ದೇಶ

0: ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯವನ್ನ ರೂಢಿಸ್ಬೇಕು, ಜೊತೆಗೆ ಸಮಾಜದೊಂದಿಗೆ ಬೆರೆಯುವಂತ ಕೆಲಸವನ್ನ ಕೊಡ್ಬೇಕು. ಕೇವಲ ನಾಲ್ಕು ಕೋಣೆಯ ಪಾಠಕ್ಕೆ ಸೀಮಿತ ಆಗದೆ ಸಮಾಜವನ್ನ ಅರ್ಥ ಮಾಡಿಕೊಂಡು ಸಮಾಜದೊಂದಿಗೆ ಬೆರೆತು ಕಾರ್ಯವನ್ನ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ಅಂತಕ್ಕಂಥದ್ದು ನಾಟ್ನಿ ಬಠ್ಯು ಅಂತಕ್ಕಂಥ ಒಂದು ಥೀಮ್ ಒಂದಿಗೆ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಮೇಡಮ್.
1: ಓಕೆ ಸರ್, ಹಾಗೆ ಈ ಥೀಮ್ ಅಂದ್ರೆ ಏನು, ಇದ್ರ ಬಗ್ಗೆ ಮತ್ತೆ ನಾವು ವಿಸ್ತಾರವಾಗಿ ನಮ್ಮ ಮಾತನ್ನ ಮುಂದುವರಿಸಬಹುದು. ಮೊದಲಿಗೆ ಕೇಳಿ, ಯುದ್ಧಕಾಂಡ ಚಿತ್ರದಿಂದ ಬಿ ಆರ್ ಛಾಯ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಸರ್, ಹಾಗೆಯೇ ನಮ್ಮ ಮಾತನ್ನ ಮುಂದುವರಿಸುವಾಗ ನೀವು ಒಂದು ಥೀಮ್ನ ಹೇಳಿದ್ರಿ, ನನಗಲ್ಲ ನಿನಗೆ, ಇದರ ಅರ್ಥ ಅಥವಾ ಒಳ ಅರ್ಥ ಏನು ಸರ್?
1: ಮೇಡಮ್, ನಾಟ್ ಮೀ ಬಟ್ ಯು, ನನಗಲ್ಲ ನಿನಗೆ ಅಂತಕ್ಕಂಥದ್ದು ನಮ್ಮ NSS ನ ಆತ್ಮ ಇದ್ದಂಗೆ, ನಮ್ಮ ಧ್ಯೇಯವಾಕ್ಯ. ಇದರ ಅರ್ಥ ನನ್ನ ವೈಯಕ್ತಿಕ ಹಿತಕ್ಕಿಂತ ಸಮಾಜದ ಹಿತಕ್ಕೆ ಆದ್ಯತೆ ನೀಡುವುದು. ರಕ್ತದಾನ ಮಾಡುವಾಗ, ಒಂದು ಸಸಿ ನೆಡುವಾಗ, ಗ್ರಾಮವನ್ನ ಸ್ವಚ್ಛಗೊಳಿಸುವಾಗ, ಅಥವಾ ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವಾಗ ನಾವು ನಮ್ಮ ಸಮಯ ಮತ್ತು ಶ್ರಮವನ್ನ ಸಮಾಜಕ್ಕೆ ನೀಡುತ್ತೇವೆ. ಒಂದು ಸಸಿ ನೆಟ್ಟಾಗ ಅದರ ನೆರಳು ನಮಗೆ ಸಿಗದೇ ಇರಬಹುದು, ಆದ್ರೆ ಅದು ಮುಂದಿನ ಪೀಳಿಗೆಗೆ ನೆರಳಾಗುತ್ತದೆ. ರಕ್ತದಾನ ಮಾಡಿದಾಗ ಆ ರಕ್ತ ಯಾವ ಜೀವಕ್ಕೆ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ, ಆದ್ರೆ ಜೀವ ಉಳಿಸುತ್ತದೆ ಎಂಬುದು ನಮ್ಗೆ ಗೊತ್ತಿರತಕ್ಕಂತ ವಿಚಾರ. ಅದರ ಜೊತೆಗೆ ಜೀವ ಉಳಿಸುವ ಕಾರ್ಯದ ಭಾಗವಾಗಿರ್ತೇವೆ. ಅದೇ ನನಗಲ್ಲ ನಿನಗೆ ನಾಟ್ ಮೀ ಬಟ್ ಯು ಅಂತಕ್ಕಂಥದ್ದು.
0: ಓಕೆ, ಅಂದ್ರೆ ಒಂದು ನಿಸ್ವಾರ್ಥವಾದಂತಹ ಸೇವಾ ಮನೋಭಾವದಿಂದ ಮಾಡುವಂತಹ ಕೆಲಸಗಳೇ ಈ NSS ನ ಧ್ಯೇಯ.
1: NSS ನ ಮುಖ್ಯ ಧ್ಯೇಯ ಜೊತೆಗೆ ನಮ್ಮ ಲೋಗೋ ಅಂತೇಳಿ ಏನ್ ಕರಿತೀವಿ, NSS ಲೋಗೋ, ಒಡಿಶಾದಲ್ಲಿರ್ತಕ್ಕಂಥ ಕೊನಾರ್ಕ್ ನ ಒಂದು ಸೂರ್ಯನ ದೇವಸ್ಥಾನ ಇದೆ, ಅಲ್ಲಿರ್ತಕ್ಕಂಥ ಒಂದು ಚಕ್ರವನ್ನ ತಗೊಂಡು ನಾವು NSS ಲೋಗೋವನ್ನ ಮಾಡ್ಕೊಂಡಿರ್ತಕ್ಕಂಥ.
0: ಏನಕ್ಕೆ ಸರ್?
1: NSS ಲೋಗೋವನ್ನ ನಾವು ಗಮನಿಸಿದ್ರೆ ಅದರಲ್ಲಿ ಮೂರು ಬಣ್ಣಗಳು ಬರುತ್ತೆ. ಒಂದು ಬ್ಲೂ ಆಗಿರ್ಬೋದು, ಒಂದು ವೈಟ್ ಆಗಿರ್ಬೋದು, ರೆಡ್. ರೆಡ್ ಅಂದ್ರೆ ಯಂಗ್ ಬ್ಲಡ್.
0: ಓಕೆ.
1: ಬ್ಲೂ ಅಂತಂದ್ರೆ ಶೈನ್ ಲೈಕ್ ಎ ಸ್ಕೈ, ಆಕಾಶದ ತರಿ ಹಾರ್ತಾ ಇರ್ಬೇಕು NSS ವಿದ್ಯಾರ್ಥಿಗಳು. ಜೊತೆಗೆ ಬಿಳಿ ಅಂತಕ್ಕಂಥದ್ದು ಶಾಂತಿ ಪ್ರಿಯರು ನಾವೆಲ್ಲ, ನಾವು ಶಾಂತವಾಗಿ ನಮ್ಮ ಕಾರ್ಯವನ್ನ, ನಮ್ಮ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ದೆಸೆಯಲ್ಲಿ NSS ಅನ್ನ ನಾವು ಒಂದು NSS ಲೋಗೋವನ್ನ ತಗೊಂಡು ಡಿಸೈನ್ ಮಾಡ್ಕೊಂಡು ಈ ಒಂದು ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡು ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಮೇಡಮ್.
0: ಓಕೆ ಸರ್, ಧನ್ಯವಾದಗಳು. ಎಷ್ಟೋ ಜನಕ್ಕೆ ನಮ್ಗೆ ಬರೀ ಲೋಗೋವನ್ನ ನೋಡ್ತಾ ಇದ್ವಿ, ಅದರ ಒಳ ಅರ್ಥ ಏನಿದೆ ಅಂತ ಕೂಡ ನಮ್ಗೆ ತಿಳಿಸಿದ್ರಿ. ಹಾಗೇನೆ ಸರ್, ಈ ಒಂದು NSS ಜೊತೆಗಿನ ನಿಮ್ಮ ಪ್ರಯಾಣ ಹೇಗಿತ್ತು, ಹಾಗೆ ನಿಮ್ಗೆ ತುಂಬಾ ನೆನಪಿನಲ್ಲಿ ಉಳಿದಿರುವಂತ ಭಾವನಾತ್ಮಕ ಕ್ಷಣ ಯಾವುದು?
1: NSS ಪಯಣದಲ್ಲಿ ಅನೇಕ ನೆನಪುಗಳಿದಾವೆ, ಯಾಕಂದ್ರೆ ಸುಮಾರು 2014 ಇಲ್ಲಿಯ ತನಕ ನಾನು ವಿದ್ಯಾರ್ಥಿ ದೆಸೆಯಿಂದ ಜೊತೆಗೆ ಕಾರ್ಯಕ್ರಮ ಅಧಿಕಾರಿಯಾಗಿ ವಿವಿಧ ಹಂತಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಬರ್ತಾ ಇದೀವಿ. ಆದ್ರೆ ನನ್ಗೆ ಅತ್ಯಂತ ಸಂತೋಷ ನೀಡುವುದು ವಿದ್ಯಾರ್ಥಿಗಳಲ್ಲಿ ಆಗುವಂತ ಬದಲಾವಣೆ. ಒಬ್ಬ ವಿದ್ಯಾರ್ಥಿ NSS ಗೆ ಸೇರಿದಾಗ ಸಾರ್ವಜನಿಕವಾಗಿ ಮಾತನಾಡಲು ಅಥವಾ ಒಂದು ವೇದಿಕೆಯಲ್ಲಿ ನಿಂತು ಅವನು ಒಂದು ಭಾಷಣ ಮಾಡಬೇಕು, ಏನೋ ಒಂದು ಸ್ಪೀಚ್ ಕೊಡ್ಬೇಕಂದ್ರೆ ಭಯ ಬೀಳ್ತಾರೆ, ಹಿಂಜರಿತಾರೆ. ಆದ್ರೆ ಅದೇ ಕೆಲವು ವರ್ಷಗಳ ನಂತರ ಅಥವಾ ಒಂದು ಫೈನಲ್ ಇಯರ್ ಬಂದಾಗ ಅಥವಾ ಒಂದು ಸೆಕೆಂಡ್ ಇಯರ್ ಬಂದ ನಂತರ ಅದೇ ವಿದ್ಯಾರ್ಥಿ ನೂರಾರು ವಿದ್ಯಾರ್ಥಿಗಳ ಮುಂದೆ ಕಾರ್ಯಕ್ರಮವನ್ನು ಮುನ್ನಡೆಸ್ತಾನೆ. ಒಬ್ಬ ವಿದ್ಯಾರ್ಥಿ ರಾಷ್ಟ್ರೀಯ ಮಟ್ಟದ ಶಿಬಿರಕ್ಕೆ ಆಯ್ಕೆ ಆದಾಗ, ಬಹುಶಃ ರಾಷ್ಟ್ರ ಮಟ್ಟದ ಗಣರಾಜ್ಯೋತ್ಸವ ಪಥಸಂಚಲನ ಆಗಿರ್ಬೋದು, ರಾಜ್ಯ ಮಟ್ಟದ ಗಣರಾಜ್ಯೋತ್ಸವ ಪಥಸಂಚಲನ ಆಗಿರ್ಬೋದು, ಭಾಗವಹಿಸಿದಾಗ ಅಥವಾ ಆಯ್ಕೆ ಆದಾಗ ಅವರು ಮುಖದಲ್ಲಿ ಕಾಣುವ ಸಂತೋಷ ನಮ್ಗೆ ಬಹಳ ಭಾವನಾತ್ಮಕವಾಗಿರ್ತದೆ. ನಮ್ಮ NSS ಚಟುವಟಿಕೆಗಳಿಗೆ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿಗಳು ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ಸರ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ರಾಜ್ಯ NSS ಅಧಿಕಾರಿ ಪ್ರತಾಪ್ ಲಿಂಗಯ್ಯ ಸರ್ ಅವರಾಗಿರ್ಬೋದು, ನಮ್ಮ ಕಾಲೇಜಿನ ಪ್ರಾಂಶುಪಾಲರಂತ ಡಾಕ್ಟರ್ SN ವೆಂಕಟೇಶ್ ಸರ್ ಅವರು ಆಗಿರ್ಬೋದು, ಇವ್ರು ನೀಡಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಹಿರಿಯರು ಪ್ರೋತ್ಸಾಹವೇ ವಿದ್ಯಾರ್ಥಿಗಳ ಬಹಳ ಪ್ರೇರಣೆ ಆಗಿದೆ. ಅದೇ ರೀತಿ ಹಿರಿಯ ಚಿಂತಕರು ಮತ್ತು ಸಮಾಜಮುಖಿ ವ್ಯಕ್ತಿತ್ವಗಳೊಂದಿಗೆ ವಿದ್ಯಾರ್ಥಿಗಳು ಸಂವಾದಿಸುವ ಅವಕಾಶ ಪಡೆದಾಗ NSS ನ ಸೇವಾ ಮೌಲ್ಯಗಳು ಅವರಿಗೆ ಇನ್ನಷ್ಟು ಆಳವಾಗಿ ಅರ್ಥವಾಗ್ತವೆ. ಅದು ನೆನಪಿನಲ್ಲಿ ಉಳುವಂತಹ ಒಂದು ಪ್ರಮುಖ ಕಾರ್ಯಕ್ರಮಗಳು. ವಿಶೇಷವಾಗಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಘಟನೆಯನ್ನ ಹೇಳಬೇಕಂದ್ರೆ, ನಾವು ಕೋಲಾರ, ಬೆಂಗಳೂರು ಗ್ರಾಮಾಂತರ, ಈ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಸುಮಾರು ಇಲ್ಲಿಯ ತನಕ ಒಂದು 225 ಕಲ್ಯಾಣಿಗಳನ್ನ ಪುನಶ್ಚೇತನ ಮಾಡಿದೀವಿ. ಆ ಕಲ್ಯಾಣಿಗಳಲ್ಲಿ ಬಿಫೋರ್ ಆಫ್ಟರ್ ಅನ್ನ ವಿದ್ಯಾರ್ಥಿಗಳೇ ಸ್ವಯಂ ಪ್ರೇರಿತರಾಗಿ ಬಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅವತ್ತು ಕಲ್ಯಾಣಿಗಳನ್ನ ಸ್ವಚ್ಛಗೊಳಿಸ್ತಾರೆ. ಆ ಒಂದು ಘಟನೆಗಳು ತುಂಬಾ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥದ್ದು, ಜೊತೆಗೆ ಆ ಬದಲಾವಣೆ ನಮ್ಗೆ ಸಿಗುವಂತದ್ದು. ಕೊನೆಯದಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ನಮ್ಮ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ NSS ಕಾರ್ಯಕ್ರಮ ಅಧಿಕಾರಿಗಳಿಗೆ ದೊರೆಯತಕ್ಕಂಥ ದೊಡ್ಡ ಪ್ರಶಸ್ತಿ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ ಮೇಡಮ್.
0: ಹೌದು ಸರ್, ಇವಾಗ ಇಷ್ಟೆಲ್ಲ ಕೆಲಸ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ನಾಯಕತ್ವದ ಗುಣಗಳನ್ನ ಕಲಿಸ್ತಾ ಇದ್ದೀರಾ, ಸೇವಾ ಮನೋಭಾವನ ಕಲಿಸ್ತಾ ಇದ್ದೀರಾ, ಆದ್ರೆ ವೈಖರಿ ಹೇಗಿರುತ್ತೆ, ತರಬೇತಿ ಯಾವ ರೀತಿ ನೀವು ನೀಡ್ತೀರಾ?
1: ಮೇಡಮ್, ವಿದ್ಯಾರ್ಥಿಗಳಿಗೆ ಬಹುಶಃ ಈಗ ಯಾರೋ ಒಬ್ಬ ವಿದ್ಯಾರ್ಥಿ ನಾನು ನಿರೂಪಣೆ ಮಾಡೋದಕ್ಕೆ ನನ್ಗೆ ಆಸಕ್ತಿ ಇದೆ ಅಂತ ಮುಂದೆ ಬಂದಾಗ, ಆ ವಿದ್ಯಾರ್ಥಿಗೆ ನಾವು ನಿರೂಪಣೆ ಕೌಶಲ್ಯವನ್ನ ಕಲಿಸೋದಕ್ಕೆ ಪ್ರಯತ್ನ ಬೀಳ್ತೀವಿ. ಸರ್, ನಾನು ಕೋರ್ಡಿನೇಟರ್ ಆಗ್ಬೇಕು, ನಾನು ಅಥವಾ ಕೋರ್ಡಿನೇಟರ್ ಆಗ್ಬೇಕು ಅಂದಾಗ ವಿದ್ಯಾರ್ಥಿಗೆ ಯಾವ ರೀತಿ ಕೋರ್ಡಿನೇಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಕಲಿಸ್ತೀವಿ. ಇನ್ನ ಕೆಲವು ವಿದ್ಯಾರ್ಥಿಗಳಿಗೆ ನಾವು ಕ್ಯಾಂಪುಗಳಲ್ಲೆಲ್ಲ ಏನ್ ಮಾಡ್ತೀವಿ, ನಾವೇ ಊಟವನ್ನ ಪ್ರಿಪೇರ್ ಮಾಡುವಂತದ್ದು, ನಾವೇ ಸರ್ವ್ ಮಾಡುವಂತದ್ದು. ಕೆಲವರಿಗೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸಕ್ತಿ ಇರ್ತದೆ, ಅವ್ರಿಗೆ ಫುಡ್ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿಯನ್ನ ಕೊಡ್ತೀವಿ. ಇನ್ನ ಕೆಲವರಿಗೆ ಇವತ್ತೆಲ್ಲ ನಿಮಗೆ ಗೊತ್ತಿದೆ ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಎಷ್ಟು ಪ್ರಮುಖವಾದಂತ ಒಂದು ವೇದಿಕೆ ಆಗಿದೆ ಅಂತೇಳಿ. ಕೆಲವರಿಗೆ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಿಗೆ ಫೋಟೋ ತೆಗೆಯುವಂತದ್ದಾಗಿರ್ಬೋದು, ವಿಡಿಯೋ ಮಾಡತಕ್ಕಂತಕ್ಕಂತಕ್ಕದ್ದಾಗಿರ್ಬೋದು, ಅವುಗಳಲ್ಲಿ ಯಾವ್ದಕ್ಕೆ ಆಸಕ್ತಿ ಇರ್ತಾರೆ ಅವರಿಗೆ ಒಂದು ವೇದಿಕೆಯನ್ನ ರೂಪಿಸ್ಕೊಡ್ತೀವಿ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಕಲೆ ಕೌಶಲ್ಯಕ್ಕೆ ಸೂಕ್ತ ವೇದಿಕೆಯನ್ನ ಕೊಡ್ತಕ್ಕಂತ ಒಂದು ಅದ್ಭುತವಾದ ವೇದಿಕೆ ಅಂತಂದ್ರೆ ರಾಷ್ಟ್ರೀಯ ಸೇವಾ ಯೋಜನಾ ಅಂತಂದ್ರೆ ತಪ್ಪಾಗಕ್ಕಿಲ್ಲ.

0: ಈಗ ತಾನೇ ಹೇಳಿದ್ರಿ ನೀವು ಚಿಕ್ಕಬಳ್ಳಾಪುರ, ಕೋಲಾರ ಅಲ್ಲಿ ಎಲ್ಲ ನೀವು ಶಿಬಿರಗಳನ್ನ ನಡೆಸಿದ್ರಿ ಅಂತ ಹೇಳಿ. ಹಾಗಾದ್ರೆ ಇವಾಗ ನಮ್ಮ ನಗರ ಪ್ರದೇಶಗಳಲ್ಲಿ ನಡೆಸುವಂತಹ ಶಿಬಿರಗಳಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಸುವಂತಹ ಶಿಬಿರಗಳಿಗೂ ವ್ಯತ್ಯಾಸ ಇದೆಯಾ? ಹಾಗೆ ಅವರಿಂದ ಸಿಗುವಂತಹ ಸ್ಪಂದನೆ ಹೇಗಿದೆ ಸರ್?
1: ಮೇಡಮ್, ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ರಾಷ್ಟ್ರೀಯ ಸೇವಾ ಯೋಜನೆ ಅಂತಕ್ಕಂಥದ್ದು ಬಹುಶಃ ನಗರದ ವಿದ್ಯಾರ್ಥಿಗಳು ಹಳ್ಳಿಗೆ ಹೋಗ್ಬೇಕು, ಹಳ್ಳಿಯ ಜೀವನವನ್ನ ಅರ್ಥ ಮಾಡ್ಕೊಬೇಕು, ಅಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನ ಅವ್ರು ಅರ್ಥೈಸ್ಕೊಂಡು ಅದಕ್ಕೆ ಪರಿಹಾರವನ್ನ ಕೊಡುವಂತ ಒಂದು ವೇದಿಕೆ ಆಗಬೇಕು. ಇದು ಮುಖ್ಯ ಮೂಲ ಉದ್ದೇಶ. ಗಾಂಧೀಜಿ ಅವರು ಹೇಳ್ತಾ ಇದ್ರು, ಗ್ರಾಮೀಣ ಅಭಿವೃದ್ಧಿಯ ದೇಶದ ಅಭಿವೃದ್ಧಿ ಅಂತೇಳಿ. ಇದರ ಒಂದು ದೆಸೆಯಲ್ಲಿ ಗಾಂಧೀಜಿಯವರ ಆಶಯದೊಂದಿಗೆ ನಾವು ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳು 7 ದಿನಗಳ ಕಾಲ ಒಂದು ಗ್ರಾಮದಲ್ಲಿ ಉಳ್ಕೊಂಡು ಅಲ್ಲಿರ್ತಕ್ಕಂತಹ, ನೋಡಿ ಅಲ್ಲಿ ನಾವು ಹೋದಾಗ ಕ್ಯಾಂಪ್ಗಳಿಗೆ ಹೋದಾಗ ನಮ್ಗೆ ಯಾವ್ದೇ ರೀತಿ ಹೈಫೈ ಹೋಟೆಲ್ ಸಿಗೋದಿಲ್ಲ, ಊಟ ಸಿಗೋದಿಲ್ಲ. ವಿದ್ಯಾರ್ಥಿಗಳೇ ಊಟವನ್ನ ಮಾಡ್ಕೊಬೇಕು, ವಿದ್ಯಾರ್ಥಿಗಳೇ ಆ ಊಟವನ್ನ ಬಡಿಸ್ಕೊಂಬೇಕು, ಅವರೇ ಊಟ ಮಾಡಬೇಕು, ಅವರ ತಟ್ಟೆಯನ್ನ ಅವರೇ ತೊಳಿಬೇಕು. ಈ ರೀತಿ ಒಂದು ನಾಗರಿಕ ಪ್ರಜ್ಞೆಯನ್ನ ಮೂಡಿಸುವಂತ ಒಂದು ವೇದಿಕೆ ರಾಷ್ಟ್ರೀಯ ಸೇವಾ ಯೋಜನೆ ಆಗಿದೆ ಮೇಡಮ್.
0: ಓಕೆ ಸರ್, ಹಾಗಾದ್ರೆ ಜೀವನದ ಕೌಶಲ್ಯಗಳು ಅದರ ಜೊತೆ ಸರಳತೆ ಹಾಗೆ ಜೀವನದ ಮಾರ್ಗವನ್ನು ತೋರಿಸುವಂತದ್ದು NSS ಅಂತ ಆಯ್ತು. ಸರ್, ನಮ್ಮ ಮಾತನ್ನ ಮುಂದುವರಿಸಬಹುದು. ಈಗ ಒಂದು ಗೀತೆಯನ್ನ ಕೇಳೋಣ. ಕ್ರಾಂತಿಯೋಗಿ ಮಹಾದೇವರು ಚಿತ್ರದಿಂದ ವಿಜಯ್ ಅರಸ್ ಅವರ ಗಾಯನ, ಓಂ ಸಾಯಿ ಪ್ರಕಾಶ್ ಮತ್ತು ಶ್ರೀಚಂದ್ರು ಅವರ ಸಾಹಿತ್ಯ, ಬಿ ಬಲರಾಮ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಈಗ ನಾವು ನಮ್ಮ ನಗರದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹಳ್ಳಿಗೆ ಹೋಗ್ತೀನಿ ಅಂದ್ರು, ಹಳ್ಳಿಯ ವಿದ್ಯಾರ್ಥಿಗಳನ್ನ ತಗೊಂಡು ಕರ್ಕೊಂಡ್ಬಂದು ಇಲ್ಲಿ ನನ್ನ ನಗರದಲ್ಲಿ ಶಿಬಿರಗಳನ್ನ ಮಾಡ್ತೀನಿ ಅಂದ್ರು, ನಮಗೆ ಎದುರಾಗೋದು ಒಂದು ರಕ್ಷಣೆ ಅನ್ನೋದು. ಈ ಒಂದು ಇದನ್ನ ನೀವು ಹೇಗೆ ನಿರ್ವಹಿಸ್ತಾ ಇದ್ದೀರಾ ಸರ್? ಮಕ್ಕಳ ರಕ್ಷಣೆ ಅಥವಾ ವಿದ್ಯಾರ್ಥಿಗಳ ರಕ್ಷಣಾ ಕಾರ್ಯ ಯಾವ ರೀತಿ ನಿರ್ವಹಿಸ್ತಾ ಇದ್ದೀರಾ ನೀವು?
1: ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಶಿಬಿರಗಳಿಗೆ ಬರ್ತಾರೆ, ಜೊತೆಗೆ ಹಳ್ಳಿಗಳಲ್ಲಿ ನಾವು ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಒಂದು ಜನರ ಒಂದು ಸಹಕಾರವನ್ನು ತಗೊಂಡು ಈ ಶಿಬಿರಗಳನ್ನು ಆಯೋಜನೆ ಮಾಡ್ತೀವಿ. ಇಲ್ಲಿಗಂಟ ಅಂತ ಒಂದು ಯಾವುದೇ ರೀತಿಯ ಒಂದು ಸಮಸ್ಯೆಗಳು NSS ನಲ್ಲಿ ಮೂಡಿ ಬಂದಿಲ್ಲ. ಅಥವಾ ಆರೋಗ್ಯ ಒಂದು ಸಮಸ್ಯೆಗಳಂತ ಬಂದಾಗ ನಾವು ಸ್ಥಳೀಯವಾಗಿ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಜೊತೆ ಟ್ಯಾಗ್ ಅನ್ನ ಮಾಡ್ಕೊಂತೀವಿ. ಟ್ಯಾಗ್ ಅನ್ನ ಮಾಡಿಕೊಂಡು ಹಳ್ಳಿಗಳಲ್ಲಿ ಒಂದು ಆರೋಗ್ಯ ಶಿಬಿರಗಳನ್ನ ಮಾಡ್ತೀವಿ. ಅದ್ರ ಜೊತೆ ವಿದ್ಯಾರ್ಥಿಗಳಿಗೂ ಏನು ಆರೋಗ್ಯ ಸಮಸ್ಯೆಗಳು ಬಂದಾಗ ಅವರನ್ನ ಒಳಗೊಂಡಂತೆ ನಾವು ಶಿಬಿರಗಳನ್ನ ಆಯೋಜನೆ ಮಾಡುವಂತದ್ದು ಖಂಡಿತವಾಗ್ಲೂ ಆಗ್ತಾ ಇದೆ ಮೇಡಮ್.
0: ಓಕೆ, ಅದರ ಜೊತೆ ಇವಾಗ ಮಹಿಳಾ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಅಲ್ಲಿ ನಾವು ಕಾನ್ಸಂಟ್ರೇಟ್
1: ಮಾಡಬೇಕಾಗುತ್ತೆ. ಅವರು ಶಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಗರ್ಲ್ಸ್.
0: ಓಕೆ, ಮೊದಲೇ ಇದ್ರ ಬಗ್ಗೆ ಎಲ್ಲ ನೀವು ಯೋಜನೆಗಳನ್ನ ರೂಪಿಸಿಕೊಂಡು ನಂತರ
1: ಮಿನಿಮಮ್ ಈಗ ಒಂದು ಒಂದು ಕಾಲೇಜಿಗೆ 50 ವಿದ್ಯಾರ್ಥಿಗಳು ಅಂತೇಳಿ ಕ್ಯಾಂಪ್ ಹೋಗ್ತಾರೆ. NSS ಆನ್ಯುವಲ್ ಕ್ಯಾಂಪ್ ಮಾಡಿದಾಗ ಇಬ್ರು ಅಧಿಕಾರಿಗಳು ಇದ್ದೇ ಇರ್ತಾರೆ, ಜೊತೆಗೆ ಟೀಚರ್ಸ್ ಬಂದು ಹೋಗುವಂತದ್ದು ಆಗ್ತಾ ಇರುತ್ತೆ.
0: ಓಕೆ ಸರ್, ಹಾಗಾದ್ರೆ ಇವಾಗ ಇಷ್ಟು ಜನರನ್ನ ಕರೆದುಕೊಂಡು ಹೋಗುವಂತ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ, ಆರ್ಥಿಕವಾಗಿ ಕೂಡ ಆ ನೆರವನ್ನ ನೀವೇ ಕೊಡ್ತೀರಾ?
1: ಹೌದು ಮೇಡಮ್.
0: ಓಕೆ ಸರ್, ಧನ್ಯವಾದಗಳು. ಹಾಗೆ ಈಗ ವರ್ಷ ಪೂರ್ತಿ ನೀವು ರಕ್ತದಾನ ಶಿಬಿರಗಳನ್ನ, ಸ್ವಚ್ಛತಾ ಅಭಿಯಾನಗಳನ್ನ, ಹಾಗೆ ವಾರ್ಷಿಕ ವಿಶೇಷ ಶಿಬಿರಗಳನ್ನ ಕೂಡ ಯೋಜನೆಯನ್ನ ಮಾಡ್ಕೊಳ್ತಾ ಇರ್ತೀರಾ. ಈ ಒಂದು ಯೋಜನೆಯನ್ನ ನೀವು ಹೇಗೆ ರೂಪಿಸ್ತೀರಾ ಸರ್?
1: ಮೇಡಮ್, NSS ಘಟಕದಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಕೇವಲ ಕಾರ್ಯಕ್ರಮವನ್ನಾಗಿ ಮಾಡೋದು ಅದು ಸರಿ ಹೋಗೋದಿಲ್ಲ. ಮೊದಲು ಅಗತ್ಯ

0: ಗುರುತಿಸ್ಕೊಳ್ಬೇಕಾಗ್ತದೆ. ನಂತರ ಅದಕ್ಕೆ ಒಂದ್ ಬೇಕಾಗಿರ್ತಕ್ಕಂತ ಯೋಜನೆ ಪ್ಲಾನಿಂಗ್ ಅನ್ನ ಮಾಡ್ಕೊಬೇಕಾಗ್ತದೆ. ಈಗ ರಕ್ತದಾನ ಶಿಬಿರಗಳನ್ನ ಮಾಡ್ಬೇಕಂದಾಗ ನಾವು ಕರೆಕ್ಟ್ ಆಗಿ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಬೇಕು, ಹೆಚ್ಚು ಪ್ರಚಾರವನ್ನ ಮಾಡ್ಬೇಕು, ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಅನ್ನ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಏನಿದೆ ಅದರ ಸಹಕಾರವನ್ನ ಪಡ್ಕೊಂತೀವಿ. ಪಡ್ಕೊಂಡಾಗ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ನಾವು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡ್ತಾ ಬರ್ತಾ ಇದೀವಿ. ಸುಮಾರು 800-900 ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ ಬ್ಲಡ್ ಡೊನೇಷನ್ ಮಾಡೋದಿಕ್ಕೆ. ಆದ್ರೆ ಅವರಲ್ಲಿ ಹಿಮಾಗ್ಲೋಬಿನ್ ಅನ್ನೋ ಪ್ರಾಬ್ಲಮ್ ಆಗಿರ್ಬೋದು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಇದರಿಂದ ಸುಮಾರು ಒಂದು 500 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪ್ರತಿ ವರ್ಷ ರಕ್ತದಾನ ಶಿಬಿರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸ್ತಾ ಇರ್ತಾರೆ. ಸ್ವಚ್ಛತಾ ಅಭಿಯಾನಗಳಲ್ಲಿ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳು, ಶಾಲೆಗಳು ಮತ್ತು ಸಾರ್ವಜನಿಕರನ್ನ ಒಳಗೊಂಡಂತೆ ಅವರಿಂದ ಒಂದು ಸಹಕಾರವನ್ನ ಪಡ್ಕೊಂತೀವಿ. 7 ದಿನಗಳ ವಿಶೇಷ ಶಿಬಿರಗಳನ್ನ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿಯ ಮುಖ್ಯಸ್ಥರಾಗಿರ್ಬೋದು, ಸಮುದಾಯದ ಒಂದು ಇನ್ವಾಲ್ವ್ಮೆಂಟ್ ಅನ್ನ ತಗೊಂತೀವಿ, ಜೊತೆಗೆ ಅಲ್ಲಿರ್ತಕ್ಕಂತ ಅಗತ್ಯತೆಗಳನ್ನ ಗುರುತಿಸ್ಕೊಂತೀವಿ, ಆರೋಗ್ಯ ಶಿಬಿರಗಳನ್ನ ಮಾಡ್ತೀವಿ, ನೈರ್ಮಲೀಕರಣದ ಬಗ್ಗೆ ಜಾಗೃತಿಯನ್ನ ಮಾಡ್ತೀವಿ, ಶಿಕ್ಷಣ ಬಗ್ಗೆ ಜಾಗೃತಿಯನ್ನ ಮಾಡ್ತೀವಿ, ಪರಿಸರ ನೀರಿನ ಸಂರಕ್ಷಣೆ, ಸಾಮಾಜಿಕ ಜಾಗೃತಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮುಂತಾದ ವಿಷಯಗಳಿಗೆ ಆದ್ಯತೆಯನ್ನ ನೀಡಿ ಗೆಸ್ಟ್ ಲೆಕ್ಚರಿಂಗ್ಸ್ ಅನ್ನ ಕೊಡುವಂತದ್ದು, ಬೀದಿ ನಾಟಕಗಳನ್ನ ಮಾಡುವಂತದ್ದು, ಹೀಗೆ ಬೇರೆ ಬೇರೆ ರೀತಿ ಕಾಂಪಿಟೇಷನ್ ಗಳನ್ನ ಮಾಡುವಂತದ್ದು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದರ ಜೊತೆಗೆ ಪ್ರಸ್ತುತ ಇವತ್ತೇನಾಗಿದೆ, ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನೋದು ಡೆವಲಪ್ ಆಗಿರೋದ್ರಿಂದ ಯುವಕರಿಗೆ ರಾಷ್ಟ್ರೀಯ ಮಟ್ಟದ ಅವಕಾಶಗಳನ್ನ ಒದಗಿಸುವಂತದ್ದು ಪ್ರಮುಖವಾಗಿ ಮುಖ್ಯ ಒಂದು ವೇದಿಕೆ ಆಗಿದೆ. ಅದರಿಂದ ನಮ್ಮ ಕೇಂದ್ರ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಏನಾಗಿದೆ, ಮೈ ಭಾರತ್ ಪೋರ್ಟಲ್ ಅನ್ನ ಸಹ ಒಂದು ಲಾಂಛನ ಮಾಡಿ ಒಂದು ಮಹತ್ವದ ವೇದಿಕೆಯನ್ನ ಕೊಟ್ಟಿದೆ. ಅಲ್ಲಿ ELPAಗಳು, ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಗಳು, ನಾವು ಪೋಸ್ಟ್ ಆಫೀಸ್ ಹೋಗಿ ಒಂದು ವಾರ ಕೆಲಸ ಮಾಡಬಹುದು, ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ಇವತ್ತು ಒಂದು ವೇದಿಕೆ ಅಂತಕ್ಕಂಥದ್ದು ಹುಟ್ಟಾಕಿರ್ತಕ್ಕಂಥದ್ದು. ಜೊತೆಗೆ ಈಗ ಮೊದಲೆಲ್ಲ ಯುವ ಜನೋತ್ಸವ ಕಾರ್ಯಕ್ರಮಗಳು ಏನ್ ನಡೀತಾ ಇತ್ತು ಅದಕ್ಕೆ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಗಳು ಡೈರೆಕ್ಟ್ ಆಗಿ ಅಲ್ಲಿಗೆ ಕಳಿಸ್ತಾ ಇದ್ರು. ಆದ್ರೆ ಇವತ್ತು ಬೇರೆ ಬೇರೆ ಸ್ಟೇಜಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಫಸ್ಟ್ ನಾವು ಕ್ವಿಜ್ ಅನ್ನ ತಗೊಂಬೇಕು, ವಿಕಸಿತ ಭಾರತ್ ಯಂಗ್ ಲೀಡರ್ ಡೈಲಾಗ್ ಅಂತೇಳಿ ಕ್ವಿಜ್ ಅನ್ನ ತಗೊಂಬೇಕು. ಕ್ವಿಜ್ ಅಲ್ಲಿ ಸೆಲೆಕ್ಟ್ ಆದಂತವ್ರು ಎಸ್ಎ ಕೊಡ್ತಾರೆ, ಒಂದು ಟಾಪಿಕ್ ನ ಮೇಲೆ ಎಸ್ಎ ಅನ್ನ ಬರಿಬೇಕು. ಎಸ್ಎ ಅಲ್ಲಿ ಸೆಲೆಕ್ಟ್ ಆದವರು ಅಂತವ್ರಿಗೆ PPT ಪ್ರೆಸೆಂಟೇಷನ್ಸ್ ಅನ್ನ ಕೊಡ್ತಾರೆ. PPT ಪ್ರೆಸೆಂಟೇಷನ್ ಆದ್ಮೇಲೆ ಮಾಡರೇಟರ್ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡಿದವರು ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿ ಡೆಲ್ಲಿಯಲ್ಲಿ ನಡೆತಕ್ಕಂತ ಯುವಜನೋತ್ಸವ ಏನು ನಾವು ಯುವ ದಿನಾಚರಣೆ January 12 ಮಾಡ್ತೀವಿ ಅಲ್ಲಿಗೆ ಹೋಗೋ ಅಂತದಕ್ಕೆ ಒಂದು ಮೈ ಭಾರತ್ ಪೋರ್ಟಲ್ ಸಹ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಟ್ಟು ವೇದಿಕೆ ಆಗ್ತಾ ಇದೆ. ಜೊತೆಗೆ ಯುವಕರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ತರಬೇತಿಗಳನ್ನ ಪಡ್ಕೊಂತ ಇದ್ದಾರೆ, ಸ್ವಯಂ ಸೇವಾ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ರಾಷ್ಟ್ರೀಯ ಮಟ್ಟದ ಅವಕಾಶಗಳೊಂದಿಗೆ ಸಂಪರ್ಕ ಸಾಧಿಸಲು ಅವರನ್ನ ನಾವೆಲ್ಲರೂ ಪ್ರೋತ್ಸಾಹಿಸ್ತಾ ಇದ್ದೀವಿ, ಅವ್ರಿಗೆಲ್ಲರಿಗೂ ಅವಕಾಶಗಳು ಸಹ ಸಿಗ್ತಾ ಇದಾವೆ.
1: ಓಕೆ ಸರ್, ಹಾಗಾದ್ರೆ ಬಹಳ ಕೆಲಸಗಳು ಈ ಒಂದು NSS ಇಂದ ನಡೀತಾ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಓಕೆ ಸರ್, ಈಗ ಕೇಳಿ ರಘು ದೀಕ್ಷಿತ್ ಅವರ ಗಾಯನವಿರುವಂತಹ ಗೀತೆಗೆ, ರಘು ದೀಕ್ಷಿತ್ ಅವರದೇ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಸೈಕೋ ಚಿತ್ರದಿಂದ.

0: ಇನ್ನು ದಿನ ಕಳೆದಂತೆ ನಮ್ಮ ಸಮಾಜದಲ್ಲಿ ಕೆಲವೊಂದು ಸಮಸ್ಯೆಗಳು ಅಲ್ಲಲ್ಲಲ್ಲೇ ಉಲ್ಬಣಗೊಂಡಿದೆ ಅಂತ ಹೇಳ್ಬೋದು. ಹೇಗೆ ಪ್ರಾರಂಭ ಆಗ್ತಿದೆ ಹಾಗೆ ಅದನ್ನ ಅಂತ್ಯಗೊಳಿಸೋದ್ರಲ್ಲಿ ನಮ್ಮ NSS ಯಾವ ರೀತಿ ಸಹಾಯವನ್ನ ಮಾಡ್ತಿದೆ ಸರ್?
1: ಮೇಡಮ್, ನಮ್ಮ ದೃಷ್ಟಿಯಲ್ಲಿ ಇಂದು ಪ್ರಮುಖವಾಗಿ ಗಮನ ಹರಿಸಬೇಕಾಗಿರ್ತಕ್ಕಂಥ ಕ್ಷೇತ್ರಗಳು ಅಂತಂದ್ರೆ ಪರಿಸರ ಸಂರಕ್ಷಣೆ. ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಬೆಂಗಳೂರು ಏನಾಗ್ತಾ ಇದೆ ಅಂತೇಳಿ. ನೀರಿನ ಸಂರಕ್ಷಣೆ, ಕ್ಲೀನ್ನೆಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ, ಡಿಜಿಟಲ್ ಮತ್ತು ಹಣಕಾಸು ಸಾಕ್ಷರತೆ. ಇವತ್ತು ನಾವು ಹಳ್ಳಿಗಳಿಗೆ ಹೋದ್ರೆ ಇವತ್ತು ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಅವರಲ್ಲಿ ಅರಿವಿಲ್ಲ. ಜೊತೆಗೆ ಯುವ ಜನರಲ್ಲಿ ಸಾಮಾಜಿಕ ಜವಾಬ್ದಾರಿಗಳು ಅನ್ನೋದೇ ಇಲ್ಲ. ಈ ದಿಸೆಯಲ್ಲಿ ನಮ್ಮ ಕಾಲೇಜ್ ಆಗಿರ್ಬೋದು ಅಥವಾ ಬೇರೆ ಬೇರೆ NSS ಘಟಕಗಳು ಕಾರ್ಯರೂಪದ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದೇವೆ. ನಾವು ಬಹುಶಃ ಶೇಷಾದಿಪುರಂ ಪ್ರಥಮ ದರ್ಜೆ ಕಾಲೇಜು ಒಂದು ಉದಾಹರಣೆಗೆ ತಗೊಬೇಕಂದ್ರೆ, ಇಲ್ಲಿ ಗಂಟ ಸುಮಾರು ಕಳೆದ ಒಂದು 3 ವರ್ಷದಲ್ಲಿ ಒಂದು 13,000 ಗಿಡಗಳನ್ನ ಎಲ್ಲ ನಾವು ನೆಟ್ಟಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಈ ಮುಜರಾಯಿ ಮುನಾರ್ ಈ ಶಾಲೆಗಳಲ್ಲಿ, ವಸತಿ ಶಾಲೆಗಳಲ್ಲಿ, ಇಂದಿರಾ ಗಾಂಧಿ ಶಾಲೆಗಳಾಗಿರ್ಬೋದು, ಇಂತ ಕಡೆ ಗಿಡಗಳನ್ನ ನೆಟ್ಟು ಏನ್ ಮಾಡಿದೀವಿ, ವಿದ್ಯಾರ್ಥಿಗಳಿಗೆ ಅಡಾಪ್ಷನ್ ತರ ಕೊಟ್ಟಿದೀವಿ. ಇವತ್ತೆಲ್ಲ ಸಿಕ್ಕಾಪಟ್ಟೆ ಗಿಡಗಳು ಚೆನ್ನಾಗಿ ಬೆಳೆದು ನಿಂತಿದ್ದಾವೆ. ಅದಕ್ಕೆ ನಮ್ಗೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಚಿಕ್ಕಬಳ್ಳಾಪುರದ ಒಂದು ಉಸಿರಿಗಾಗಿ ಹಸಿರು ಸಂಸ್ಥೆ ಆಗಿರ್ಬೋದು, ಜೊತೆಗೆ ಸೀಡ್ ಬಾಲ್ಸ್ ಅನ್ನ ಹಾಕುವಂತದ್ದು, ಎಲ್ಲಿ ಬರ ಪ್ರದೇಶಗಳು ಇರ್ತವೆ ಅಲ್ಲಿ ಸೀಡ್ ಬಾಲ್ಸ್ ಗಳನ್ನ ಹಾಕುವಂತದ್ದು, ಅದಕ್ಕೆ ನಮ್ಗೆ ಕೃತಜ್ಞತಾ ಟ್ರಸ್ಟ್ ಅಂತೇಳಿ ಒಂದು NGO ಅವರು ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ NSS ಇಲಾಖೆಗಳ ಒಂದು ಸಹಯೋಗದಲ್ಲಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸುಮಾರು 25 ಹೆಚ್ಚು ಕಲ್ಯಾಣಗಳನ್ನ ಪುನಶ್ಚೇತನ ಮಾಡುವಂತ ಕೆಲಸ ಮಾಡಿದೀವಿ. ಅದರ ಜೊತೆಗೆ ಚೆಕ್ಡಾಮಗಳನ್ನ ಪುನಶ್ಚೇತನವನ್ನು ಮಾಡುವಂತದ್ದು. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ದೇವನಹಳ್ಳಿ ಹತ್ರ ಒಂದು ಬೆಟ್ಟದ ಮೇಲೆ ಅಲ್ಲಿ ಎಲ್ಲ ಅಲ್ಲಿನ ಗ್ರಾಮಸ್ಥರು ಸೇರಿಕೊಂಡು ಗಿಡಗಳನ್ನ ನೆಟ್ಟಿದ್ದಾರೆ. ಆ ಬೆಟ್ಟದ ಮೇಲೆ ಬರುವಂತ ನೀರು ಕೋಲಾಗಿ ಕೆಳಗಡೆ ಹರಿತಾ ಇತ್ತು. ಅಲ್ಲೇನ್ ಮಾಡಿದ್ವಿ, ಒಂದು ಸಣ್ಣದಾಗಿ ಒಂದು ಕಟ್ಟೆನ ಕಟ್ಟಿ ಒಂದು ಗುಣಿ ತರ ಮಾಡ್ಕೊಟ್ವಿ. ಅವಾಗ ನೀರ್ ಏನಾಗ್ತದೆ, ಅಲ್ಲಿ ಮಳೆ ಬಂದಿರತಕ್ಕಂಥ ನೀರು ಶೇಖರಣ ಆಗಿ ವರ್ಷ ಪೂರ್ತಿ ಆ ಗಿಡಗಳಿಗೆ ಅಲ್ಲಿನ ನೀರನ್ನೇ ತಗೊಂಡು ನಾವು ಗಿಡಗಳ ಒಂದು ಪೋಷಣೆ ಮಾಡುವಂತದಾಗ್ತಾ ಇದೆ. ಇದರ ಜೊತೆಗೆ 50 ಹೆಚ್ಚು ಆರೋಗ್ಯ ಮತ್ತು ನೇತ್ರ ತಪಾಸಣೆ ಶಿಬಿರಗಳನ್ನ ಹಮ್ಮಿಕೊಂಡಿದ್ದೀವಿ. ಸುಮಾರು 30,000 ಹೆಚ್ಚು ಫಲಾನುಭವಿಗಳು ಇದರ ಒಂದು ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ. ರಕ್ತದಾನ ಶಿಬಿರಗಳು, ಯಾರಿಗೆ ನಾವು ರಕ್ತ ಕೊಡ್ತೀವೋ ಗೊತ್ತಿಲ್ಲ, ಆದ್ರೆ ನಮ್ಗೊಂದು ಸಾರ್ಥಕತೆ ಭಾವ ಅಂತಕ್ಕಂಥದ್ದು ಮೂಡ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥ ರಕ್ತದಿಂದ, ಗ್ರಾಮೀಣ ಸ್ವಚ್ಛತಾ ಕಾರ್ಯಕ್ರಮಗಳು. ಜೊತೆಗೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಏನು ಈ ಹಣಕಾಸು ಸಾಕ್ಷರತೆ ಡಿಜಿಟಲ್ ಮತ್ತೇಳಿ, ದೇವನಹಳ್ಳಿ ತಾಲೂಕಿನಲ್ಲಿ ಗೊಬ್ಬರಗುಂಟೆ ಅಂತೇಳಿ ನಮ್ಮ ಒಂದು ಅಡಾಪ್ಟೆಡ್ ವಿಲೇಜ್, ಅದು ಕರ್ನಾಟಕ ಸರ್ಕಾರದ ಅಮೃತ ಸಮುದಾಯ ಅಭಿವೃದ್ಧಿ ಯೋಜನೆಯಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಎಂಟೈರ್ ವಿಲೇಜ್ ಸುಮಾರು 250 ಅಕೌಂಟ್ಗಳನ್ನ ನಾವು 0 ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಟ್ವಿ. ಅವ್ರಿಗೆ ಇನ್ಶೂರೆನ್ಸ್ ಫೆಸಿಲಿಟೀಸ್ ಅನ್ನ ಕೊಟ್ಟಿರ್ತಕ್ಕಂಥ ಇದಾಗಿರ್ಬೋದು. ಅವರಲ್ಲಿ ಒಂದು ಸಿಗ್ನೇಚರ್ ಮಾಡಕ್ ಬರ್ತಾ ಇರ್ಲಿಲ್ಲ, ಅನಕ್ಷರಸ್ಥರು, ಅವ್ರಿಗೆ ಒಂದು ಸೈನ್ ಅನ್ನ ಹೇಳ್ಕೊಡೋಂಥದ್ದಾಗಿರ್ಬೋದು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಸಹ ವಿದ್ಯಾರ್ಥಿಗಳ ಒಂದು ಸಹಕಾರದೊಂದಿಗೆ ವಿದ್ಯಾರ್ಥಿಗಳ ಒಂದು ಭಾಗವಹಿಸಿಕೊಂಡು ಅದಕ್ಕೆ ಪರಿಹಾರವನ್ನ ಹುಡುಕುವಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಹೋಗ್ತಾ ಇದ್ದೇವೆ.
0: ಓಕೆ ಸರ್, ಈಗ ಅನಕ್ಷರಸ್ಥರನ್ನ ಅಕ್ಷರಸ್ಥರನ್ನಾಗಿ ಮಾಡ್ತಾ ಇದೀವಿ ಅಂತ, ಇದಕ್ಕೆ ನಿಮ್ಮ ಯೋಜನೆಗಳನ್ನ ಯಾವ ರೀತಿ ಮಾಡ್ಕೊಂಡಿದ್ದೀರಾ, ಹೇಗ್ ಸಿಗ್ತದೆ?
1: ಮನೆ ಮನೆಗೂ ಭೇಟಿ ಕೊಡ್ತೀವಿ, ಮನೆ ಮನೆಗೆ ಭೇಟಿ ಕೊಟ್ಟು ನಾವು ಬೇಸಿಕ್ ಅವ್ರಿಗೆ ಹೇಳ್ಕೊಡೋದು ಸೈನ್ ಯಾವ ರೀತಿ ಮಾಡ್ಬೇಕು, ಅಥವಾ ಏನು ವಿಚಾರಗಳು ಅವ್ರಿಗೆ ಬೇಕಾಗಿದೆ, ಕ್ಲೀನ್ನೆಸ್ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮಗಳನ್ನ ರೂಢಿಸ್ಕೊಂತಾ ಇದೀವಿ. ಇನ್ನೊಂದು ಹೆಮ್ಮೆಯಿಂದ ನಾನು ಹೇಳಬಲ್ಲೆ ಮೇಡಮ್, ಇದೇ ನಮ್ಮ ಅಡಾಪ್ಟೆಡ್ ವಿಲೇಜ್ ಅಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟಾಯ್ಲೆಟ್ಸ್ ಅನ್ನ ಕಟ್ಕೊಟ್ವಿ. ಟಾಯ್ಲೆಟ್ಸ್ ಇರ್ಲಿಲ್ಲ ಶಾಲೆಗೆ, ನಮ್ಮ ಕಾಲೇಜಿನ ಸ್ಪಾನ್ಸರ್ಶಿಪ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಶ್ರಮದಾನದ ಮುಖಾಂತರ ಕಟ್ಟಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಏನು ಇವತ್ತು ಡಿಜಿಟಲ್ ಮೀಡಿಯಾ ಅಂತಕ್ಕಂಥದ್ದು ಡೆವಲಪ್ ಆಗ್ತಿದೆ, ಒಂದು ITC ಕ್ಲಾಸ್ ರೂಮ್ ಅನ್ನ ಮಾಡ್ಕೊಟ್ವಿ 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಇವತ್ತು ಅಲ್ಲಿ ಏನಾಗಿತ್ತು, ಸರ್ಕಾರಿ ಶಾಲೆಗಳು ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಒಂದು ಅಡ್ಮಿಷನ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ಡೌನ್ ಆಗ್ತಾ ಇದೆ. ಅಲ್ಲಿ ಡೆವಲಪ್ಮೆಂಟ್ ಅನ್ನೋದು ಆಗ್ತಾ ಇದೆ, ಅದಕ್ಕೆ ನಮ್ಗೆ ಅದೇ ನಮ್ಗೆ ಚೇಂಜಸ್ ಅನ್ನೋದು ಕಾಣ್ತಾ ಇರ್ತಕ್ಕಂಥದ್ದು.
0: ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಹಾಗೆ NSS ಕೆಲಸ ನಿರ್ವಹಿಸದ ಯಾವುದೇ ಕ್ಷೇತ್ರಗಳಿಲ್ಲ ಅನ್ನೋದು ಅರಿವಾಗ್ತಿದೆ ನಮ್ಗೆ ನಿಮ್ಮ ಹತ್ರ ಮಾತಾಡ್ತಾ.
1: ನಮಗೆ ಯಾವುದೇ ರೀತಿ ಬೌಂಡರಿ ಇಲ್ಲ ಮೇಡಮ್, ನಾವು ಕಸ ಗುಡಿಸೋದಕ್ಕೂ ನಾವು ರೆಡಿ ಇದೀವಿ, ಅಥವಾ ಗುಣಗಳಿಗೂ ನಾವು ರೆಡಿ ಇದೀವಿ, ಏನೇ ಮಾಡೋದಕ್ಕೂ ನಾವು ರೆಡಿ ಇದೀವಿ, ಪೆರೇಡ್ ಮಾಡೋದಕ್ಕೂ.

0: ನಾವು ರೆಡಿ ಇದ್ದೀವಿ. ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯದಿಂದ 12 ವಿದ್ಯಾರ್ಥಿಗಳು ಕೇಂದ್ರದಲ್ಲಿ ಡೆಲ್ಲಿಯಲ್ಲಿ ನಡೆತಕ್ಕಂತಹ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ, ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಾರೆ. ಮೊನ್ನೆ August 15 ಒಂದು ಉದಾಹರಣೆ ತಗೊಂಬೇಕು ಅಂದ್ರೆ, ಭಾರತ್ ಜೋಡೋ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಮ್ಮ NSS ವಿದ್ಯಾರ್ಥಿಗಳು ಕೊಟ್ಟು ಮೊದಲನೇ ಬಹುಮಾನವನ್ನ ನಾವು ಪಡ್ಕೊಂತೀವಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬ್ರಿಂದ. ಈ ರೀತಿ ಅದ್ಭುತವಂತ ಕಾರ್ಯಕ್ರಮಗಳನ್ನ NSS ಮಾಡ್ತಾ ಬರ್ತಾ ಇದೆ.
1: ಮೊದಲಿಗೆ NSS ಒಂದು ಇದರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ತಂಡಕ್ಕೆ ನಾವು ಧನ್ಯವಾದಗಳನ್ನ ಸಲ್ಲಿಸಲೇಬೇಕು. ನಿಮ್ಮ ಒಂದು ಏನಿದೆ ಕೆಲಸ ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಮ್ಮೆಯ ಕ್ಷಣ ಅಂತಾನೆ ಹೇಳ್ಬೋದು ನಿಮ್ಮ ಕೆಲಸ.
0: ಎಲ್ಲರೂ ಶಿಕ್ಷಕರಾಗಿ ನಾವು ಸೇರಿರ್ತಕ್ಕಂಥದ್ದು ಸಂಸ್ಥೆಗಳಲ್ಲಿ ಆ ಶಿಕ್ಷಕರ ಜೊತೆಗೆ ಫ್ಯಾಷನೇಟ್ ಇಂದ ನಾವು NSS ಅನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ. ನಾವು ಯಾವುದೇ ರೀತಿ ಹೆಚ್ಚು ಸಂಭಾವನೆಯನ್ನ NSS ಗೋಸ್ಕರ ನಾವು ಪಡೀತಾ ಇಲ್ಲ. ನಾವು ಪಡ್ಕೊಳ್ಳೋದು ಕೇವಲ ನಾವು ಏನು ನಾವು ಶಿಕ್ಷಕ ವೃತ್ತಿಯನ್ನ ನಾವು ನಡೆಸ್ಕೊಂತ ಇದೀವಿ, ಅದಕ್ಕೆ ನಾವು ಸಂಬಳವನ್ನ ತಗೊಂತ ಇದೀವಿ.
1: ಇದು ನಿಜಕ್ಕೂ ಸೇವಾ ಮನೋಭಾವ ಅಂದ್ರೆ ಇದು. ಕಲಿಸೋರಿಂದ ಹಿಡಿದು ಕಲಿತಾ ಇರೋರು ಕೂಡ ಇದೇ ರೀತಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ.
0: ನಾವೆಲ್ಲ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು.
1: ಓಕೆ ಸರ್, ನಮ್ಮ ಮಾತನ್ನ ಮುಂದುವರಿಸೋಣ. ಈಗ ಕೇಳಿ ಶಬ್ದವೇದಿ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಾಗಿದೆ.

0: ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಕೆಲಸವನ್ನು ನಿರ್ವಹಿಸ್ತಾ ಇರೋರು ನಮ್ಮ NSSನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಂತ ಹೇಳ್ಬೋದು. ಹಾಗೆಯೇ ಸರ್, ಈ ಒಂದು NSS ಸೇರಿರೋ ಅಂತಹ ವಿದ್ಯಾರ್ಥಿಗಳೇನಿರ್ತಾರೆ, ತಮ್ಮ ವ್ಯಕ್ತಿತ್ವ ಅಥವಾ ಒಂದು ನಾಯಕತ್ವ ಗುಣಗಳಲ್ಲಿ ಎಂತಹ ಬದಲಾವಣೆಗಳನ್ನ ನೀವು ಕಂಡಿದ್ದೀರಾ ಸರ್?
1: ಮೇಡಮ್, NSS ವಿದ್ಯಾರ್ಥಿಯ ವ್ಯಕ್ತಿತ್ವದಲ್ಲಿ ಬಹಳ ಆಳವಾದಂತಹ ಬದಲಾವಣೆ ತರಬಲ್ಲದು ಅಂತಂದ್ರೆ ತಪ್ಪಾಗಕ್ಕಿಲ್ಲ. ಅವರಲ್ಲಿ ಆತ್ಮವಿಶ್ವಾಸ ಆಗಿರ್ಬೋದು, ಸಂವಹನ ಕೌಶಲ್ಯ ಆಗಿರ್ಬೋದು, ನಾಯಕತ್ವ ಗುಣಗಳಾಗಿರ್ಬೋದು, ಆಮೇಲೆ ತಂಡದೊಂದಿಗೆ ಸೇರಿ ಕೆಲಸ ಮಾಡುವ ಗುಣ ಆಗಿರ್ಬೋದು, ಸಮಯ ನಿರ್ವಹಣೆ ಆಗಿರ್ಬೋದು, ಸಮಸ್ಯೆ ಪರಿಹರಿಸುವಂತಹ ಸಾಮರ್ಥ್ಯ ಆಗಿರ್ಬೋದು, ಸಾಮಾಜಿಕ ಜವಾಬ್ದಾರಿಗಳು ಬೆಳೀತಾ ಹೋಗ್ತದೆ. ಯಾಕೆ ಅಂತಂದ್ರೆ NSS ನಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಸ್, ಸ್ಟೇಟ್ ಲೆವೆಲ್ ಯೂತ್ ಲೀಡರ್ಶಿಪ್ ಕ್ಯಾಂಪ್ಸ್, ವೈವಿಧ್ಯತೆಯಲ್ಲಿ ಏಕತೆ ಎಂಬುದು ವಿದ್ಯಾರ್ಥಿಗಳು ಪುಸ್ತಕದಲ್ಲಿ ಓದುವುದಕ್ಕಿಂತ ಅನುಭವದಿಂದ NSS ನಲ್ಲಿ ಕಲಿತಾ ಹೋಗ್ತಾರೆ. ಉದಾಹರಣೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಸ್ ನಲ್ಲಿ ಭಾಗವಹಿಸ್ತಾರೆ. ನಾವು ಸಹ, ನಮ್ಮ ಕಾಲೇಜು ಸಹ ಕೇಂದ್ರ ಸರ್ಕಾರದ ಪ್ರಾಯೋಜಿತ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿದ್ವಿ. ಜೊತೆಗೆ ನ್ಯಾಷನಲ್ ಯೂತ್ ಕ್ಯಾಂಪ್ಸ್ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ರಿಪಬ್ಲಿಕ್ ಡೇ ಕ್ಯಾಂಪ್ಸ್ ಆಗಿರ್ಬೋದು, ಅಥವಾ ಅಡ್ವೆಂಚರ್ ಕ್ಯಾಂಪ್ಸ್, ವಾಟರ್ ಮತ್ತು ಲ್ಯಾಂಡ್ ಅಡ್ವೆಂಚರ್ ಸಾಹಸ ಶಿಬಿರಗಳಾಗಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್. ನೋಡಿ, ಕಳೆದ ವರ್ಷ ಸುಮಾರು 150 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ನ್ಯಾಷನಲ್ ಡಿಸಾಸ್ಟರ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನು ನಡೆಸ್ತಾರೆ, ಯುವ ಆಪದ್ ಮಿತ್ರ ಕ್ಯಾಂಪ್ ನಲ್ಲಿ ಭಾಗವಹಿಸ್ತಿರ್ತಾರೆ. ನೋಡಿ, ಇವೆಲ್ಲವೂ ಯಾವ ರೀತಿ ಆಗುತ್ತೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಒಂದು ಕೌಶಲ್ಯಗಳನ್ನ ಹೊರಹಾಕೋದಕ್ಕೆ, ಅವರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬಹಳ ಸಹಾಯವಾಗ್ತದೆ. ಆಮೇಲೆ ನಮ್ಮ ಕಾಲೇಜಿನ 7 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಿರ್ತಾರೆ. ಇವೆಲ್ಲವೂ ಸಹ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ನಾಯಕತ್ವ ಕೌಶಲ್ಯಗಳಿಂದ ಒಂದು ಬದಲಾವಣೆ ತರೋದಕ್ಕೆ ವೇದಿಕೆ ಆಗ್ತವೆ ಇಂಥ ಎಲ್ಲ ಶಿಬಿರಗಳು.
0: ಒಟ್ಟು ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಸರ್, ಇವಾಗ ಬರುವಂತ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಕೌಶಲ್ಯಗಳು ಸರಿ ಇರ್ಬೋದು, ಅಥವಾ ಅವರ ಒಂದು ಬಿಹೇವಿಯರ್ ಸರಿ ಇರ್ಬೋದು, ಅಥವಾ ಅದು ನಡವಳಿ ತಪ್ಪಿರ್ಬೋದು, ಅಂತ ಅವ್ರನ್ನ ತಿದ್ದುವಂತಹ ಕೆಲಸಗಳನ್ನು ಕೂಡ ನೀವು ನಿರ್ವಹಿಸ್ತಾ ಇದ್ದೀರಾ?
1: ಮೇಡಮ್, ಖಂಡಿತವಾಗ್ಲೂ ಒಂದು ಶಿಕ್ಷಕ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಏನ್ ಸರಿ ಇದಾವೆ, ಏನ್ ತಪ್ಪಿನ ತಪ್ಪು ಅಂತ ಹೇಳೋದು ಶಿಕ್ಷಕನ ಕೆಲಸ ಅಲ್ಲ. ಆ ತಪ್ಪನ್ನ ಅವನ್ಗೆ ಅರ್ಥ ಮಾಡಿಸಿ, ಅವನ ಮೋಲ್ಡ್ ಮಾಡಿ ಸರಿಯಾದಂತಹ ದಾರಿಗೆ ತರ್ತಕ್ಕಂಥದ್ದೇ ಶಿಕ್ಷಕರ ಪ್ರಮುಖ ಪಾತ್ರ. ಇದನ್ನ ನಾವು ಖಂಡಿತವಾಗ್ಲೂ ನಂಬಿದೀವಿ. ನಾವು ಕೆಲವರನ್ನ ನೋಡ್ತಾ ಇರ್ತೀವಿ, ಡ್ರ್ಯಾಗ್ ಮಾಡ್ತಾ ಇರ್ತಾರೆ, ನೀನ್ ತಪ್ಪು ಮಾಡದೆ, ನಿನ್ ಕಳ್ಳ, ನಿನ್ ಕಳ್ಳ, ನಿನ್ ಕಳ್ಳ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಮ್ಮ ವಿಚಾರ ಆ ರೀತಿ ಅಲ್ಲ. ನೀನು ಸರಿಯಾದ ದಾರಿಯಲ್ಲಿ ಹೋಗೋ ರೀತಿ ಅವನಿಗೆ ಬೇರೆ ಬೇರೆ ಟಾಸ್ಕ್ ಗಳನ್ನ ಕೊಟ್ಟು, ಅವನಿಗೆ ಒಂದು ಕೌನ್ಸಿಲಿಂಗ್ ಅನ್ನ ಮಾಡಿ ಕುದುರ್ಸ್ಕೊಂಡು, ಅವರನ್ನ ಒಳ್ಳೆ ದಾರಿಗೆ ಒಂದು ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡುವಂತದ್ದು ನಮ್ಮ ಮೊದಲನೇ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಮೇಡಮ್.
0: ಓಕೆ ಸರ್, ಇದು AI ಯುಗ, ಡಿಜಿಟಲ್ ಯುಗ, ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇರೋದು, ಆದ್ರೆ ಎಲ್ಲೋ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಹಿಂದೆ ಉಳಿತಾ ಇದ್ದಾರೆ ಅನ್ನೋದು ಉಂಟು. ಹಾಗೆ ಇನ್ನು ಕೆಲವೊಬ್ರು ತುಂಬಾ ಚೆನ್ನಾಗಿ ಅದನ್ನ ಸದುಪಯೋಗ ಪಡಿಸ್ಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಅನ್ನೋದು ಇದೆ. ಅದರ ಮಧ್ಯದಲ್ಲಿ ಇಲ್ಲಿ ಸಮಾಜ ಸೇವೆಗೆ ಇವರನ್ನ ಯಾವ ರೀತಿ ಪ್ರೇರೇಪಣೆ ನೀವು ನೀಡ್ತಾ ಇದ್ದೀರಾ, ಎಂತಹ ಸವಾಲು ಇದು?
1: ಖಂಡಿತವಾಗ್ಲೂ ಇವತ್ತು ಸವಾಲ್ ಅನ್ನೋದು ಖಂಡಿತವಾಗ್ಲೂ ಇದೇ ಇದೆ. ಆದ್ರೆ ನಾನು ಅದನ್ನ ಅವಕಾಶವಾಗಿ ನೋಡ್ತೇವೆ, ಅವಕಾಶ ಅಂತೇಳಿ ನಾವು ಅದನ್ನ ಭಾವಿಸ್ಕೊಂಡಿರ್ತೇವೆ. ಇಂದಿನ ಯುವಕರು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಬಹಳ ಮುಂದಿದ್ದಾರೆ. ಅದರಿಂದ ಅವರನ್ನ ಡಿಜಿಟಲ್ ಜಗತ್ತಿನಿಂದ ದೂರ ಹೊಡೆಯೋದಕ್ಕಿಂತ ಡಿಜಿಟಲ್ ಸಾಮರ್ಥ್ಯವನ್ನ ಸಮಾಜ ಸೇವೆಗೆ ಬಳಸ್ಕೊಬೇಕು. ಇಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಮೈ ಭಾರತ್ ಪೋರ್ಟಲ್ ಅಂತ

0: ವೇದಿಕೆಗಳಿದಾವೆ, ಬಹಳ ಉಪಯುಕ್ತ ವೇದಿಕೆಗಳು. ಯುವಕರು ತಮ್ಮ ಆಸಕ್ತಿಗೆ ಅನುಗುಣವಾಗಿ ವಿವಿಧ ಯೋಜನಾ ಕಾರ್ಯಕ್ರಮಗಳು, ಸ್ವಯಂ ಸೇವಾ ಚಟುವಟಿಕೆಗಳು, ತರಬೇತಿಗಳು ಹಾಗೂ ರಾಷ್ಟ್ರೀಯ ಮಟ್ಟದ ಅವಕಾಶಗಳೊಂದಿಗೆ ಸಂಪರ್ಕವನ್ನ ಸಾಧಿಸ್ತಾ ಇದ್ದಾರೆ. ನಾವು ಸಾಮಾಜಿಕ ಮಾಧ್ಯಮ ಹಾಗೂ ಡಿಜಿಟಲ್ ವೇದಿಕೆಗಳನ್ನ ರಕ್ತದಾನ ಜಾಗೃತಿ, ಪರಿಸರ ಜಾಗೃತಿ, ಆರೋಗ್ಯ ಮಾಹಿತಿ, ಹಣಕಾಸು ಸಾಕ್ಷರತೆ ಮತ್ತು ಸರ್ಕಾರಿ ಯೋಜನೆಗಳ ಅರಿವು ಮೂಡಿಸಲು ಬಳಸಬಹುದು. ನಮ್ಮ ನಂಬಿಕೆ ಏನಂತಂದ್ರೆ, ಯುವಕರನ್ನ ಬದಲಾಯಿಸುವ ಅಗತ್ಯವಿಲ್ಲ, ಅವರಲ್ಲಿ ಇರ್ತಕ್ಕಂತ ಶಕ್ತಿಗೆ ಸರಿಯಾದ ದಿಕ್ಕನ್ನ ನೀಡಬೇಕು ಅನ್ನೋದೇ ನಮ್ಮ ಒಂದು ಅಗಾಧವಾದಂತ ನಂಬಿಕೆ ಮೇಡಮ್.
1: ಓಕೆ, ಈ ಡಿಜಿಟಲ್ ನ ನೀವು ಯಾವ ರೀತಿ ಬಳಸ್ಕೊಂಡಿದ್ದೀರಾ ಸರ್ ನಿಮ್ಮ ಸೇವೆಯಲ್ಲಿ, ಇದೊಂದನ್ನ ಹೊರತುಪಡಿಸಿ?
0: ಮೇಡಮ್, ಇವತ್ತು ಏನಾಗಿದೆ, ಪೇಪರ್ ಲೆಸ್ ಅನ್ನೋದು ನಾವು ಕಡಿಮೆ ಮಾಡ್ಕೊಂಡಿದೀವಿ ನಮ್ಮ ಕಚೇರಿ ನಿರ್ವಹಣೆಯಲ್ಲಿ. ಇವತ್ತು ಯಾವುದೇ ಒಂದು ಡೇಟಾ ತಗೊಂಬೇಕಂದ್ರೆ ಮೊದಲು ಪೆನ್ ಅಲ್ಲಿ ಬರ್ಕೊಂಬೇಕಾಗಿತ್ತು, ತಿರ್ಗಾ ಅದನ್ನ ಟೈಪ್ ಮಾಡ್ಬೇಕಾಗಿತ್ತು, ಒಂದ್ ಯಾವ್ದೋ ಒಂದು ಡೆಪ್ಟೇಷನ್ ಲೆಟರ್ ರೆಡಿ ಮಾಡ್ಬೇಕಾದ್ರೆ ಇವತ್ತು ಗೂಗಲ್ ಫಾರ್ಮ್ಸ್ ಅನ್ನೋದು ಡೆವಲಪ್ ಆಗಿದೆ.
1: ಓಕೆ,
0: ಗೂಗಲ್ ಫಾರ್ಮ್ಸ್ ಅನ್ನ ಶೇರ್ ಮಾಡಿದ್ರೆ ಮಕ್ಕಳ ಇಂಟ್ರೆಸ್ಟ್ ತೋರಿಸಿ ಅವರು ಫಿಲ್ ಮಾಡ್ತಾರೆ, ಅಥವಾ ನಾವು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಬೇಕು, ಗೂಗಲ್ ಡಾಕ್ಯುಮೆಂಟ್ಸ್ ಇದೆ, ಈ ರೀತಿ ಒಂದು ಡಿಜಿಟಲ್ ಯುಗವನ್ನ ಬಳಸ್ಕೊಂತ ಇದೀವಿ. ಅಥವಾ ರಕ್ತದಾನ ಶಿಬಿರಗಳು, ವಿದ್ಯಾರ್ಥಿಗಳ ಕೈಯಲ್ಲೇ ರೀಲ್ಸ್ ಅನ್ನ ಮಾಡಿಸುವಂತದ್ದು, ಮತ್ತೆ ಏಡ್ಸ್ ಜಾಗೃತಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳ ಕೈಯಲ್ಲಿ ಅದರ ಬಗ್ಗೆ ರೀಲ್ಸ್ ಅನ್ನ ಮಾಡಿಸುವಂತದ್ದು, ಫ್ಲಾಶ್ ಮೋಬ್ ಕಾರ್ಯಕ್ರಮಗಳು, ಇವನ್ನೆಲ್ಲವನ್ನ ವೇದಿಕೆಯಾಗಿ ಮಾಡ್ಕೊಬೇಕು. ಆ ಡಿಜಿಟಲ್ ಯುಗವನ್ನ ನಾವು ಶಕ್ತಿಯಾಗಿ ತಗೊಂಬೇಕು, ನಮ್ಮ ಸಾಮರ್ಥ್ಯವಾಗಿ ತಗೊಂಬೇಕು, ತಗೊಂಡು ಅದನ್ನ ಬಳಕೆ ಮಾಡುವಂತದ್ದಾಗಬೇಕು. ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳು ಏನಿದಾವೆ, ಯಾವುದೇ ಕಾರ್ಯಕ್ರಮ ಮಾಡಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಕೇವಲ 200 ವಿದ್ಯಾರ್ಥಿಗಳು, 300 ವಿದ್ಯಾರ್ಥಿಗಳು ಭಾಗವಹಿಸಬಹುದು. ನಮ್ಮ ಕಾಲೇಜಿನಲ್ಲಿ 2000 ವಿದ್ಯಾರ್ಥಿಗಳು ಇರ್ತಾರೆ, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ನಮ್ಗೆ ಪ್ರತಿ ಒಂದು ಕಾರ್ಯಕ್ರಮ ಅಪ್ಲೋಡ್ ಮಾಡಿದಾಗ 10,000 ವ್ಯೂಸ್, 12,000 ವ್ಯೂಸ್, ಈ ರೀತಿ ನಾವು ರೀಚ್ ಆಗ್ತೀವಿ. ಅದಕ್ಕೆ ಅರ್ಥ ಏನು, ನಾವು ಎಲ್ಲಾ ವಿದ್ಯಾರ್ಥಿಗಳನ್ನ ನಾವು ರೀಚ್ ಆಗ್ತಾ ಇದೀವಿ ಅಂತಕ್ಕಂತ ಒಂದು ಆಶಾಭಾವನೆ ನಮ್ದು.
1: ಖಂಡಿತ ಸರ್, ಒಂದು ಶ್ರೇಷ್ಠ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ, ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ. ಈಗ ಕೇಳಿ ಪುರುಷೋತ್ತಮ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಸಮಾಜದ ಮನೆಯವರಾಗಿ ಅವರ ಒಂದು ಏನಿದೆ ಕೆಲಸಗಳಲ್ಲೆಲ್ಲ ಕೈ ಜೋಡಿಸ್ತಾ ಅವರಿಗೆ ಸಹಾಯವನ್ನು ಮಾಡ್ತಾ ಸಮಾಜದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ, ಆರೋಗ್ಯವನ್ನು ಕಾಪಾಡುವಲ್ಲಿ ತಮ್ಮ ಸಹಾಯ ಹಸ್ತವನ್ನು ನೀಡ್ತಾ ಇರುವಂಥ NSS ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆಯಾಗಿದ್ದಾರೆ ಪ್ರೊಫೆಸರ್ ನವೀನ್ ಕುಮಾರ್ KS ಅವರು. ಸರ್, ಇವಾಗ ಒಬ್ಬ ವಿದ್ಯಾರ್ಥಿ ಅಥವಾ ಮಕ್ಕಳು ಏನು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ತಮ್ಮ ಶಿಕ್ಷಣ ಮತ್ತು ಈ ಸಮಾಜ ಸೇವೆ ಎರಡನ್ನೂ ಕೂಡ ಯಾವ ರೀತಿ ಸಮತೋಲನವನ್ನು ಸರಿದೂಗಿಸ್ಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ನಿರ್ವಹಿಸಬಹುದು?
1: ಮೇಡಮ್, ಇಲ್ಲಿ ಶಿಕ್ಷಣ ಮತ್ತು ಸಮಾಜ ಸೇವೆ ಅನ್ನೋದು ಪರಸ್ಪರ ವಿರೋಧಿಗಳಲ್ಲ. ಇಲ್ಲಿ ಅವು ಪರಸ್ಪರ ಪೂರಕ. ಪುಸ್ತಕ ನಮ್ಗೆ ಜ್ಞಾನ ನೀಡ್ತದೆ, ಸಮಾಜ ಸೇವೆ ಆ ಜ್ಞಾನವನ್ನ ಜೀವನದಲ್ಲಿ ಬಳಸ್ಕೊಳೋದನ್ನ ಕಲಿಸ್ತದೆ. ಯಾವುದೇ ನಾಲ್ಕು ಕೋಣೆಯ ನಡುವೆ ನಾವು ಕಲಿಯದ ಪಾಠವನ್ನ NSS ಅನ್ನೋದು ಕಲಿಸ್ತಾ ಹೋಗ್ತದೆ. NSS ಚಟುವಟಿಕೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಮಯ ನಿರ್ವಹಣೆಯನ್ನ ಮಾಡ್ಕೊಂತಾರೆ, ತಂಡದ ಕೆಲಸವನ್ನ ಮಾಡ್ತಾರೆ, ಸಂವಹನ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಕಲಿತಾರೆ, ನಾಯಕತ್ವ ಮತ್ತು ಸಮಸ್ಯೆಗಳನ್ನ ಪರಿಹರಿಸುವಂತ ಕೌಶಲ್ಯಗಳನ್ನ ಪಡಿತಾ ಹೋಗ್ತಾರೆ. ಇವು ಮುಂದಿನ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲೂ ಬಹಳ ಉಪಯುಕ್ತವಾಗ್ತವೆ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜವಾಬ್ದಾರಿಗಳಿಗೆ ಆದ್ಯತೆ ನೀಡುತ್ತಲೇ ವಾರಕ್ಕೆ ಕೆಲವು ಗಂಟೆಗಳು ಸಮಾಜ ಸೇವೆಗೆ ಮೀಸಲಿಡಬಹುದು. ನಾನು ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ಮಾರ್ಕ್ಸ್ ನಿಮ್ಮ ಭವಿಷ್ಯಕ್ಕೆ ಬಾಗಿಲು ತೆರೆಯಬಹುದು, ಅದರ ವ್ಯಾಲ್ಯೂಸ್ ಅನ್ನೋದು ನಿಮ್ಮ ವ್ಯಕ್ತಿತ್ವವನ್ನ ನಿರ್ಮಿಸ್ತದೆ ಅನ್ನೋ ಒಂದು ಮಾತನ್ನ ಹೇಳಬೇಕಾಗ್ತದೆ.
0: ಖಂಡಿತ ಸರ್, ಏಕೆಂದರೆ ಇದು ಒಂದು ರೀತಿಯ ಒಂದು ಸಮಾಜ ಸೇವೆಯ ಜೊತೆಯಲ್ಲಿ ಸ್ವಯಂ ಕೌಶಲ್ಯಗಳನ್ನ ಕಲಿಯುವಂತಹ ಒಂದು ವೇದಿಕೆಯಾಗಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಸರ್, ಇನ್ನು ನಾವು ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಸಿಗ್ತಾ ಇರುವಂತಹ ಒಂದು ಅವಕಾಶಗಳ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಮೇಡಮ್, ಕೇವಲ NSS ಅನ್ನೋದು ಕಾಲೇಜಿನ ಆವರಣಕ್ಕೆ ಸೀಮಿತವಾಗುವಂತ ಒಂದು ಚಟುವಟಿಕೆ ಅಲ್ಲ. ಇದೊಂದು ಮಹಾನ್ ಒಂದು ಯುವ ಒಂದು ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಇದು ವಿದ್ಯಾರ್ಥಿಗಳನ್ನ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಅವಕಾಶಗಳೊಂದಿಗೆ ಸಂಪರ್ಕಿಸುವ ಒಂದು ದೊಡ್ಡ ವೇದಿಕೆ ಆಗಿದೆ. ಉದಾಹರಣೆಗೆ NSS ಸ್ವಾಮಿ ಸೇವಕರು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಸ್ ಆಗಿರ್ಬೋದು, ನ್ಯಾಷನಲ್ ಯೂತ್ ಕ್ಯಾಂಪ್ಸ್ ಆಗಿರ್ಬೋದು, ಯೂತ್ ಫೆಸ್ಟಿವಲ್ ಕ್ಯಾಂಪ್ಸ್ ಆಗಿರ್ಬೋದು, ರಿಪಬ್ಲಿಕ್ ಡೇ ಕ್ಯಾಂಪ್ಸ್ ಆಗಿರ್ಬೋದು, ಅಡ್ವೆಂಚರಸ್ ಕ್ಯಾಂಪ್ ಪಾರ್ಕ್ಸ್ ಆಗಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕ್ಯಾಂಪ್ಸ್ ಆಗಿರ್ಬೋದು, ಇತಿ ವಿವಿಧ ಕ್ಯಾಂಪ್ಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಸಿಗ್ತವೆ. ಪ್ರಸ್ತುತ ಕಳೆದ ಒಂದು 2-3 ವರ್ಷಗಳಿಂದ ವಿಕಸಿತ ಭಾರತ್ ಯಂಗ್ ಲೀಡರ್ ಅಂತಕ್ಕಂಥ ಒಂದು ಕ್ವಿಜ್ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದಂತ ಕಾರ್ಯಕ್ರಮಗಳಲ್ಲಿ ಯುವಕರಿಗೆ ದೇಶದ ಅಭಿವೃದ್ಧಿ, ನಾಯಕತ್ವ, ಸಾಮಾಜಿಕ ಜವಾಬ್ದಾರಿಯ ಕುರಿತು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡ್ತಾ ಇದೆ. ವಿಕಸಿತ ಭಾರತ್ ಯಂಗ್ ಲೀಡರ್ ಡೈಲಾಗ್ ಕ್ವಿಜ್ ನ ಮುಖಾಂತರ ಯುವಕರಲ್ಲಿ ರಾಷ್ಟ್ರದ ಬಗ್ಗೆ ಅರಿವು ಮತ್ತು ಸಕ್ರಿಯ ಭಾಗವಹಿಸುವವನ್ನು ಉತ್ತೇಜಿಸಬಹುದಾಗಿದೆ. ಮೈ ಭಾರತ್ ಪೋರ್ಟಲ್ನಲ್ಲಿ ಇಂದಿನ ಯುವಕರಿಗೆ ಮತ್ತೊಂದು ಪ್ರಮುಖ ವೇದಿಕೆ ಆಗಿದೆ. ತಮ್ಮ ಆಸಕ್ತಿ, ತಮ್ಮ ಪ್ರತಿಭೆಗೆ ಅನುಗುಣವಾಗಿ ವ್ಯಾಲಂಟಿಯರಿಂಗ್ ಟ್ರೈನಿಂಗ್, ಯೂತ್ ಪ್ರೋಗ್ರಾಮ್ಸ್ ಮತ್ತು ವಿವಿಧ ರಾಷ್ಟ್ರೀಯ ಮಟ್ಟದ ಅವಕಾಶಗಳೊಂದಿಗೆ ಯುವಕರು ಸಂಪರ್ಕವನ್ನ ಸಾಧಿಸ್ತಾ ಇದ್ದಾರೆ. ನಮ್ಮ NSS ಘಟಕದ ದೃಷ್ಟಿಯಿಂದಲೂ ವಿದ್ಯಾರ್ಥಿಗಳು ಕೇವಲ ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಷ್ಟೇ ಅಲ್ಲದೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆ, ನಾಯಕತ್ವ, ಮನೋಭಾವವನ್ನು ಪ್ರದರ್ಶಿಸಬೇಕು ಎನ್ನುವುದೇ ನಮ್ಮ ಆಶಯವಾಗಿದೆ. ಇದರ ಜೊತೆಗೆ ವಿಶೇಷವಾಗಿ ಏನ್ ಹೇಳ್ಬೇಕು ಅಂದ್ರೆ, ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರದ ಅತ್ಯುತ್ತಮ ಪ್ರಶಸ್ತಿಗಳಲ್ಲಿ NSS ನ ಅತ್ಯುತ್ತಮ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ನೀಡ್ತಾ ಇದೆ ಕೇಂದ್ರ ಸರ್ಕಾರಗಳು. ರಾಜ್ಯ ಸರ್ಕಾರಗಳು ರಾಜ್ಯ ಮಟ್ಟದ ಅತ್ಯುತ್ತಮ ಪ್ರಶಸ್ತಿಗಳನ್ನ ಸ್ವಯಂ ಸೇವಕ, ಸ್ವಯಂ ಸೇವಕಿ, ಅತ್ಯುತ್ತಮ ಕಾರ್ಯಕ್ರಮ ಅಧಿಕಾರಿಗಳು ಪ್ರಶಸ್ತಿಗಳನ್ನ ನೀಡ್ತಾ ಇದೆ. ಜೊತೆಗೆ ಕಾಲೇಜುಗಳಿಗೆ ಅತ್ಯುತ್ತಮ ಘಟಕ ಪ್ರಶಸ್ತಿಗಳು ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ಕಾಲೇಜಿಗೆ 2022-23 ಬೆಸ್ಟ್ NSS ಯೂನಿಟ್ ಅವಾರ್ಡ್ ಅನ್ನ ನಾವು ಪಡ್ಕೊಂಡಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಪ್ರಶಸ್ತಿಯನ್ನ ಗೌರವಿತ ರಾಜ್ಯಪಾಲರು ರಾಜಭವನದ ಗಾಜಿನ ಮನೆಯಲ್ಲಿ ಒಂದು ಪ್ರದಾನವನ್ನ ಮಾಡ್ತಾರೆ. ನೋಡಿ, ಈ ಪ್ರಶಸ್ತಿಗಿಂತ ದೊಡ್ಡ ಸಾಧನೆ ಅಂತಂದ್ರೆ NSS ನ ಮೂಲಕ ಬೆಳೆದ ವಿದ್ಯಾರ್ಥಿಗಳು ಮುಂದೆ ಸಮಾಜಕ್ಕೆ ಉಪಯುಕ್ತವಾದಂತಹ ಜವಾಬ್ದಾರಿತ ನಾಗರಿಕರ ಆಗುವುದೇ ಮುಖ್ಯ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ ಮೇಡಮ್.
0: ಓಕೆ ಸರ್, ಸಮಾಜಕ್ಕೆ ಒಳ್ಳೆಯ ನಾಗರಿಕರನ್ನ ಈ NSS ಸೃಷ್ಟಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಕೇಳಿ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನವಿರುವಂತಹ ಗೀತೆ ಸಿಂಹದ ಮರಿ ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

0: ನಾನಿಂತೂ ನಿಮ್ಮವರು, ನಿಮಗಾಗಿ ಹುಟ್ಟಿದವರು, ಹಾಗೆ ನಿಮಗಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರೋನು, ಹಾಗೆ ನಮ್ಮ ಕೌಶಲ್ಯಗಳನ್ನು ಕೂಡ ಕಲಿತು ಒಂದು ಸಮಾಜದ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇರುವಂತಹ ನಮ್ಮ ಎಲ್ಲ NSS ಸಿಬ್ಬಂದಿಯವರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ, ಹಾಗೆ ಸರ್ ಇನ್ನೇನು ಸಮಯ ಆಗ್ತಾ ಬಂತು ನಮ್ಮ ಸಂದರ್ಶನ ಮುಗಿಸುವಂತಹ ಸಮಯ, ಕೊನೆಯದಾಗಿ ಈ NSS ವಿದ್ಯಾರ್ಥಿಗಳಿಗೆ ಏನು ಸಂದೇಶವನ್ನ, ಸಲಹೆಯನ್ನ ಯುವಜನತೆಗೆ ಕೊಡೋದಕ್ಕೆ ಬಯಸ್ತೀರಾ ಸರ್ ನೀವು?
1: ಮೇಡಮ್, ಈ NSS ದಿನದಂದು ಯುವಜನತೆಗೆ ನನ್ನ ಒಂದೇ ಒಂದು ಸಂದೇಶ, ಯುವಶಕ್ತಿ ದೇಶದ ದೊಡ್ಡ ಸಂಪತ್ತು. ಅದನ್ನ ಕೇವಲ ವ್ಯಕ್ತಿಗತ ಯಶಸ್ವಿಗೆ ಮಾತ್ರವಲ್ಲದೆ ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಬಳಸ್ಕೊಂಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ವಿಶೇಷವಾಗಿ ನಾನು ಕೃತಜ್ಞತಾ ಪೂರ್ವಕವಾಗಿ ನಮ್ಮ ಕಾಲೇಜಿನ ಎಲ್ಲ NSS ಚಟುವಟಿಕೆಗಳಿಗೆ ನನಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥವ್ರು ನಮ್ಮ ರಾಜ್ಯದ NSS ಅಧಿಕಾರಿ ಪ್ರತಾಪ್ ಲಿಂಗಯ್ಯ ಸರ್ ಅವರಾಗಿರ್ಬೋದು, ನಮ್ಮ ಶೇಷಾದಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿಗಳು ನಾಡೋಜ ಡಾಕ್ಟರ್ ಉಡೇ ಪಿ ಕೃಷ್ಣ ಸರ್ ಅವರು, ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ SN ವೆಂಕಟೇಶ್ ಸರ್ ಅವರು, ಜೊತೆಗೆ ನಮ್ಮ HOD ಡಾಕ್ಟರ್ ಬಿ ಸರಿತಾ ಮೇಡಮ್ ಅವರಾಗಿರ್ಬೋದು, ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಶೇಷಾದಿಪುರಂ ಶಿಕ್ಷಣ ದತ್ತಿಯ ಎಲ್ಲ ಆಡಳಿತ ವರ್ಗ, ಜೊತೆಗೆ ವಿಶೇಷವಾಗಿ ನಮ್ಮ ಎಲ್ಲ NSS ಸ್ವಯಂ ಸೇವಕರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ ಮೇಡಮ್. ನಮ್ಮ ಗುರಿ ಕೇವಲ NSS ಸ್ವಯಂ ಸೇವಕರ ಸಂಖ್ಯೆಯನ್ನು ಹೆಚ್ಚಿಸುವುದಲ್ಲ, ಸಮಾಜಕ್ಕೆ ಅಗತ್ಯವಿರತಕ್ಕಂತ ಸಂದರ್ಭದಲ್ಲಿ ಮುಂದೆ ಬರುವ ಜವಾಬ್ದಾರಿಯುತ ಯುವಕರನ್ನಾಗಿ ರೂಪಿಸುವುದು ನಮ್ಮ ಒಂದು ಗುರಿಯಾಗಿದೆ ಮೇಡಮ್.
0: ಓಕೆ ಸರ್, ಹಾಗೆ ನೀವು ಎಷ್ಟು ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದೀರಾ ಅಂದ್ರೆ, ಒಬ್ಬ ಶಿಕ್ಷಕನಾಗಿ ಅದ್ರ ಜೊತೆ NSS ಸಂಯೋಜಕರಾಗಿ ಸಮಾಜ ಸೇವೆಗಳನ್ನು ಕೂಡ ಮಾಡ್ತಾ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇದ್ರ, ಅದರ ಜೊತೆಯಲ್ಲಿ ನಿಮ್ಮದೇ ಆದಂತಹ ಒಂದು ಕುಟುಂಬ ಇದೆ, ಇದೆಲ್ಲದನ್ನ ನೀವು ಯಾವ ರೀತಿ ನಿರ್ವಹಿಸ್ತಾ ಇದ್ದೀರಾ ಸರ್?
1: ಮೇಡಮ್, ಮೊದಲಿಗೆ ನಮ್ಮಲ್ಲಿ ಬರಬೇಕು, ನಾವು ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂತಕ್ಕಂಥದ್ದು, ಕಮಿಟ್ಮೆಂಟ್ ಇಸ್ ಅ ಸೀಕ್ರೆಟ್ ಆಫ್ ಎನರ್ಜಿ ಸಕ್ಸಸ್ ಅಂತ ನಾವು ಹೇಳಬೇಕಾಗ್ತದೆ. ಎರಡನೇದು, ನಾನು ತುಂಬಾ ಹೃದಯದಿಂದ ನನ್ನ ಧನ್ಯವಾದಗಳನ್ನ ಅರ್ಪಿಸಬೇಕು ನನ್ನ ತಂದೆ ತಾಯಿ ಜೊತೆಗೆ ನನ್ನ ಶ್ರೀಮತಿಯವರಿಗೆ, ಯಾಕಂದ್ರೆ ಅವರೆಲ್ಲ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಾವು ಕ್ಯಾಂಪ್ಗಳು 7 ದಿನ ಹೋದಾಗ ಅಥವಾ 10 ದಿನ ಕ್ಯಾಂಪ್ಗಳು ಹೋದಾಗ ಅವ್ರು ಯಾವತ್ತೂ ಮನೆ ಒಂದು ಜವಾಬ್ದಾರಿಯನ್ನ ಪ್ರಜಾರನ್ನ ನನ್ನ ಮೇಲೆ ಹಾಕ್ತಾ ಇಲ್ಲ. ಸೊ ಅದರಿಂದ ಇವರೆಲ್ಲರ ಒಂದು ಮಾರ್ಗದರ್ಶನ ಸಹಕಾರದಿಂದ ಇವತ್ತು ನಾವು ಎಷ್ಟು ಯಶಸ್ವಿಯಾಗಿ NSS ಅನ್ನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ ಮೇಡಮ್.
0: ಓಕೆ ಸರ್, ಇದುವರೆಗೂ ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗಾಗಿ ಮೀಸಲಿಟ್ಟಿದ್ದಕ್ಕೆ, ಹಾಗೆ ನಿಮಗೆ ನಿಮ್ಮ ಕುಟುಂಬದವರು ಕೊಡ್ತಾ ಇರುವಂತಹ ಸಹಕಾರಕ್ಕೆ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಆಕಾಶವಾಣಿಯ ವತಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲ ಮಾಹಿತಿ ನಮ್ಮ ಎಲ್ಲ ಕೇಳುಗರನ್ನ ತಲುಪಿದೆ, ಅವರ ಸಂದೇಶಗಳು ನಮ್ಮನ್ನ ತಲುಪ್ತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳೊಂದಿಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮ್ಯಾಮ್, ಥ್ಯಾಂಕ್ ಯು.

ಯುವ ಮಾರ್ಗದರ್ಶಕರಾಗಿ ಗಣರಾಜ್ಯೋತ್ಸವ ಪಥಸಂಚಲನ, ರಾಷ್ಟ್ರೀಯ ಏಕೀಕರಣ ಶಿಬಿರಗಳು, ರಾಷ್ಟ್ರೀಯ ಯುವ ಶಿಬಿರಗಳು, ಸಾಹಸ ಶಿಬಿರಗಳು ಮತ್ತು ವಿಪತ್ತು ನಿರ್ವಹಣಾ ತರಬೇತಿಗಳಿಗೆ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸ್ತಾ ತಮ್ಮದೇ ಆದ ಒಂದು ಕೆಲಸದ ವೈಖರಿಯಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಪ್ರೊಫೆಸರ್ ನವೀನ್ ಕುಮಾರ್ ಕೆಎಸ್ ಅವರು ನಮ್ಮ ಜೊತೆಯಾಗಿದ್ದರು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ನೀಡಿದ್ದಾರೆ ಅಂತ ಭಾವಿಸ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಹಾಗೆ ನಿಮ್ಮೆಲ್ಲರ ಸಂದೇಶಗಳು ಕೂಡ ನಮ್ಮನ್ನು ತಲುಪಿದೆ. ಸಂದೇಶವನ್ನು ಕಳಿಸಿದ್ದಾರೆ ಪುಷ್ಪಾ ಶಾನ್ಬೋಗ್ರಾ ಅವರು. ನಾನು ಕೂಡ NSSನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ, ಅದೆಲ್ಲನೂ ಕೂಡ ನನಗೆ ನೆನಪಾಯಿತು, ಹಾಗೆ ನಿಮ್ಮ ಕಾರ್ಯಕ್ರಮನ ಕೇಳಿ ಖುಷಿಯಾಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರ ಅವರು. ಖಂಡಿತ NSS ಬೇರೆ, ಹಾಗೆ NCC ಬೇರೆ ಬೇರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಂತರ ಶಾಂತಾಚಾರ ಬಡಿಗೇರ ಕುಕ್ಕನೂರು ಅವರು ಸಂದೇಶನ ಕಳಿಸಿದ್ದಾರೆ. ನಾನು ಕೂಡ NSS ಶಿಬಿರದಲ್ಲಿ ಭಾಗವಹಿಸಿದ್ದೆ, ಸಮಾಜ ಸೇವೆಯ ಅಂಗವಾಗಿ ಸ್ವಚ್ಛತಾ ಕೆಲಸಗಳನ್ನ ನಾನು ಮಾಡಿದ್ದೆ ಅಂತ ನೆನಪುಗಳು ಕಣ್ಣ ಮುಂದೆ ಬಂತು ಅಂತ ಹೇಳ್ತಿದ್ದಾರೆ. ಅದರ ಜೊತೆಯಲ್ಲಿ ಉಪಯುಕ್ತ ಮಾಹಿತಿಯನ್ನ ಜೊತೆಗೆ ಮನರಂಜನೆಯನ್ನ ಜ್ಞಾನವನ್ನ ನೀಡಿದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣ. ಎಲ್ಲರ ಸಂದೇಶಗಳಿಗೆ ಧನ್ಯವಾದವನ್ನ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ RJ ಲತಾ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಿದ್ದಾರೆ. ಈ ವೇಳೆ ಇಂಧನ ಭದ್ರತೆ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಲಾಗಿದೆ. ಭಾರತೀಯ ವಾಯುಪಡೆಗಾಗಿ 160 ಸ್ಯಾಟಲೈಟ್ ಸ್ಮಾರ್ಟ್ ಆಂಟಿ ಏರ್ಫೀಲ್ಡ್ ವೆಪನ್ಸ್ ಮತ್ತು ಸಂಬಂಧಿತ ಉಪಕರಣಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನೊಂದಿಗೆ 810 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಚಾಲಕರು ಹಾಗೂ ರೈತರ ಹಿತರಕ್ಷಣೆಗಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರತ್ ಟ್ಯಾಕ್ಸಿ ಆ್ಯಪ್ ಹಾಗೂ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಅಗ್ಗದ ದರದ ಆಮದುಗಳಿಗೆ ದೇಶೀಯ ಉತ್ಪಾದಕರನ್ನು ರಕ್ಷಿಸಲು ಚೀನಾದಿಂದ ಆಮದು ಮಾಡಿಕೊಳ್ಳುವ ಡೆಕಾರ್ ಪೇಪರ್ ಮೇಲಿನ ಆಂಟಿ ಡಂಪಿಂಗ್ ಸುಂಕವನ್ನು ಭಾರತವು ಮುಂದಿನ ವರ್ಷದ ಮಾರ್ಚ್ವರೆಗೆ ವಿಸ್ತರಿಸಿದೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ವಾಣಿಜ್ಯ ಹಡಗು MV ಕೇಪ್ ದಾವೋ ಮೇಲೆ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಹಡಗಿನಲ್ಲಿದ್ದ 20 ಭಾರತೀಯ ನಾವಿಕರ ಪೈಕಿ 19 ಮಂದಿಯನ್ನು ರಕ್ಷಿಸಲಾಗಿದೆ. ಓರ್ವ ಭಾರತೀಯ ಪ್ರಜೆ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಯಾದಗಿರಿ ನಗರದಲ್ಲಿ ಹೆಚ್ಚುತ್ತಿರುವ ಸಂಚಾರ ನಿಯಮಗಳ ಉಲ್ಲಂಘನೆ ಹಾಗೂ ಅಪಘಾತಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಸಾರ್ವಜನಿಕರಲ್ಲಿ ಸಂಚಾರ ನಿಯಮಗಳ ಕುರಿತು ಅರಿವು ಮೂಡಿಸಲು ಇಂದಿನಿಂದ ಒಂದು ವಾರದ ಕಾಲ ವಿಶೇಷ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ 2018 ಬ್ಯಾಚ್ನ IPS ಅಧಿಕಾರಿ ಕುಶಾಲ್ ಚೌಕ್ಸೆ ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಬೆಂಗಳೂರಿನಲ್ಲಿ ಪೊಲೀಸ್ ಉಪ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕುಶಾಲ್ ಚೌಕ್ಸೆ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ನೀಡಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳಾ 60 kg ವುಶು ಸಾಂಡಾ ವಿಭಾಗದ ಫೈನಲ್

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ಕುದುರೆ ಮುಖ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಗಾಯನದಲ್ಲಿ ವಿಜಯ ನರಸಿಂಹ ಅವರ ರಚನೆ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಇಲ್ಲಿ ಟಕ್ಕ ಬಿಟ್ರೆ ಸಿಕ್ಕ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಗಾಯನ, ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ. ಹಾಗೆಯೇ ಒಂದಿಷ್ಟು ಅಪರೂಪದ ಹಳೆಯ ಗೀತೆಗಳನ್ನ ಕೇಳಬೇಕಂದ್ರೆ ಟ್ಯೂನ್ ಮಾಡಿ ವಿವಿಧ ಭಾರತಿ ಆಕಾಶವಾಣಿ 102.9 FM

ಬೇಕಾ ಐಸ್ ಕ್ರೀಮ್ ಅಂತ ಕೇಳಿದ್ರೆ ಕೆಲವೊಬ್ರು ಬೇಕು ಅಂತಾರೆ, ಕೆಲವೊಬ್ರು ಬೇಡ ಅಂತಾರೆ ಬೆಳ್ಳಂ ಬೆಳಗ್ಗೆ ಅಲ್ವಾ. ಈಗ ಕೇಳಿದಂತಹ ಗೀತೆ ನಮ್ಮ ಮನೆ ಚಿತ್ರದಿಂದ ಒಂದು ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ ಎಸ್ ಜಾನಕಿ ಮತ್ತು ಕೆ ಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ, ಸೋರಾಟ್ ಅಶ್ವಥ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಈಗ ಪ್ರಸಾರ ಭಾರತಿಯ ಒಂದು ಸಣ್ಣ ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಅಲ್ಲಿ ಪಿಜಿ ಡಿಪ್ಲೊಮೋ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವವನ್ನು ಹೊಂದಿದವರು 35 ವರ್ಷದ ಒಳಗಿನವರಾಗಿರಬೇಕು. ಅಂತಹ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳಿದೆ, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://aveden.prasarbharati.org/ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಧನ್ಯವಾದಗಳು. ಈಗ ಕೇಳಿ ಮಿಸ್ಟರ್ ರಾಜ್ಕುಮಾರ್ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿಯುದಯಶಂಕರ್ ಅವರ ಸಾಹಿತ್ಯ, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಭಲೆ ಕಿಲಾಡಿ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಎಸ್ ಜಾನಕಿ ಅವರು ಮತ್ತು ಎಲ್ ಆರ್ ಈಶ್ವರಿ ಅವರು ಧ್ವನಿಯಾಗಿದ್ದಾರೆ. ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಅನಿರೀಕ್ಷಿತ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಗಾಯನ, ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಾಗಿದೆ. ಇದಾಗಿತ್ತು

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗು ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್ ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ದವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೆ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಈಗ ಕೇಳಿ ಪತಿಯೇ ದೈವ ಚಿತ್ರದಿಂದ ಎಲ್ ಆರ್ ಈಶ್ವರಿ ಮತ್ತು ಜಯದೇವ್ ಅವರ ಗಾಯನದಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಹೌದು. ಸಂಸಾರ ಹೊರೇ ಕಂಡ್ರು, ಸನ್ಯಾಸಿಯಾಗಿ ಕಾಡಿಗೆ ಹೋದ್ರು, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತ. ಅಯ್ಯೋ ಸಂಸಾರ.

ಬಾಳನಾಗಮ್ಮ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ನವಜೀವನ ಚಿತ್ರದಿಂದ ಎಲ್ ಆರ್ ಈಶ್ವರಿ ಮತ್ತು ನಾಗೇಂದ್ರ ಅವರ ಗಾಯನ, ಸೋರಟ್ ಅಶ್ವಥ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂಥ ಗೀತೆ.

ಪ್ರತಿಜ್ಞೆ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಗಾಯನ, ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ಎಸ್ ಹನುಮಂತರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಇನ್ನೇನು ಸಮಯ ಆಗ್ತಾ ಬಂತು, ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಹಾಗೆಯೇ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ ಜೆ ಲತಾ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಗೆಜ್ಜೆ ಪೂಜೆ ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನ, ಚಿ ಉದಯ್ ಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸಮಯ ಆಗ್ತದೆ 11 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಸುದ್ದಿ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಾಣಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾ ಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದರು. ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್ ಒಳಗೊಂಡ G4 ದೇಶಗಳ ವಿದೇಶಾಂಗ ಸಚಿವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಭದ್ರತಾ ಮಂಡಳಿಯ ಕಾಯಂ ಹಾಗೂ ಖಾಯಂ ಅಲ್ಲದ ಎರಡು ವರ್ಗಗಳಲ್ಲಿ ಸದಸ್ಯತ್ವ ವಿಸ್ತರಣೆ ಸುಧಾರಣೆಯ ಪ್ರಮುಖ ಅಂಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ 27 ಭಾನುವಾರದಂದು ಎಲ್ಲ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28ರಿಂದ 30ರವರೆಗೆ ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ತಿರುಪತಿ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಸಂಬಂಧಿಸಿದ ಪ್ರಕರಣವೊಂದರಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ದೆಹಲಿ, ಮೊಹಾಲಿ, ಚಂಡೀಗಢ, ಪಂಚಕುಲ ಮತ್ತು ಲೂಧಿಯಾನದಾದ್ಯಂತ 26 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಬೆಂಗಳೂರು ನಗರ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು September 22ರ ವೇಳೆಗೆ ಒಟ್ಟು 23,04,003 ಮತದಾರರು ನೋಂದಣಿಯಾಗಿದ್ದಾರೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಾಂತರಾಜು PS ತಿಳಿಸಿದ್ದಾರೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಮುಖ್ಯಮಂತ್ರಿ DK ಶಿವಕುಮಾರ್ ಇದೇ 30ರಂದು ಕೊಳ್ಳೇಗಾಲಕ್ಕೆ ಆಗಮಿಸಲಿದ್ದಾರೆ. ಉಪಮುಖ್ಯಮಂತ್ರಿಗಳು, ವಿವಿಧ ಇಲಾಖೆಗಳ ಸಚಿವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಿನ್ನೆ ತಡರಾತ್ರಿ ಗ್ರೇಟರ್ ನೋಯ್ಡಾದ ಯಮುನಾ ಎಕ್ಸ್ಪ್ರೆಸ್ ವೇಯಲ್ಲಿ ಸ್ಲೀಪರ್ ಬಸ್ಗೆ ಬೆಂಕಿ ಹೊತ್ತಿಕೊಂಡ ನಂತರ ಕನಿಷ್ಠ 9 ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಬಿಹಾರ ನೋಂದಾಯಿತ ಸ್ಲೀಪರ್ ಬಸ್ ನೋಯ್ಡಾದಿಂದ ಆಗ್ರಾ ಕಡೆಗೆ ಪ್ರಯಾಣಿಸುತ್ತಿದ್ದು ಅದರಲ್ಲಿ ಸುಮಾರು 35 ಪ್ರಯಾಣಿಕರಿದ್ದರು ಎಂದು ವರದಿಯಾಗಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳಾ 60 ಕೆಜಿ ಉಶು ಸಾಂಡಾ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ರೋಷಿಬಿನಾ ದೇವಿ ಹಾಗೂ ರೋವಿಂಗ್ನ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದ ಸತ್ನಾಮ್ ಸಿಂಗ್ ಹಾಗೂ ಸನ್ಮಾನ್ ಖಾನ್ ಅವರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30 ಗಂಟೆಗೆ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ಭರತ್ ಸಾಯಿ ಕುಮಾರ್ ಅವರ ಗಾಯನದಲ್ಲಿ ಶ್ರುತಿ ಶಿವದಾಸ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ, ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಯುವರತ್ನ ಚಿತ್ರದಿಂದ ಅರ್ಮಾನ್ ಮಲಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಘೋಸ್ಪೀರ್ ಅವರ ಸಾಹಿತ್ಯ, ಎಸ್ ಎಸ್ ತಮ್ಮನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಪುನೀತ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ. ಹಾಗೆ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಇದೆ, ಎಸ್ ಎಸ್ ತಮ್ಮನ್ ಅವರ ಸಂಗೀತ ಸಂಯೋಜನೆ ಇದೆ.

ಜಂಬಾ ಇಲ್ಲದೇ ಇದ್ಮೇಲೆ ಪ್ರೀತಿ ಮಾಡಲೇಬೇಕಲ್ವಾ? ಪವರ್ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಪುನೀತ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಐ ಲವ್ ಯು ಕಣೆ ಅಂತ ಹೇಳಲಿಕ್ಕೆ ಚರಣ್ ರಾಜ್ ಮತ್ತು ಸಂಗಡಿಗರ ಧ್ವನಿ ಬರ್ತಾ ಇದೆ. ಭೀಮಾ ಚಿತ್ರದ ಕವಿರಾಜ್ ಅವರ ರಚನೆ.

ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದ ಗೀತೆ ಕಪಿಲ್ ಅವರ ಧ್ವನಿಯಲ್ಲಿ. ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಬರೆದಂಥ ಗೀತೆಗೆ ಗಗನ್ ಅವರ ಸಂಗೀತ ನಿರ್ದೇಶನ ಇತ್ತು. ಇವತ್ತಿನ ಈ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಶರಣ್ ಅವರ ಧ್ವನಿ. ಹೆಜ್ಜಾರು ಚಿತ್ರದ ಗೀತೆ ಇದು. ಪೃಥ್ವಿ ಭಟ್ ಅವರು ಧ್ವನಿಗೂಡಿಸಿದ್ದಾರೆ. ಹರ್ಷ ಪ್ರಿಯಾ ಅವರು ಬರೆದಂತಹ ಗೀತೆಗೆ ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ.

0: ಇಲ್ಲಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೆಳಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ್ತು 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕಲಾ ಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ನಾವು ಮಾತನಾಡ್ತೀವಿ ಅಂತ ತಿಳಿಯುವ ಮುನ್ನ ಒಂದು ಹಾಡು ಹೇಮಂತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಇವತ್ತು ಈ ಚಿತ್ರದಲ್ಲಿ ನಟಿಸಿರುವಂತಹ ಒಬ್ಬರು ನಾಯಕ ನಟರ ಜನ್ಮದಿನ

ಚೊರಿ ಚೊರಿ ಅಂತ ಹೇಳ್ತಾ ನಮ್ಮೆಲ್ಲರ ಮನಸ್ಸನ್ನು ತನ್ನ ಹಾಸ್ಯ ಪಾತ್ರಗಳಿಂದ ಹಾಸ್ಯದ ಹೊನಲನ್ನು ಹರಿಸಿ ಕಚಗಳು ಇಡುವಂತಹ ಮಾತುಗಳಿಂದ ಗೆದ್ದಿರುವಂತಹ ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ, ನಿರ್ಮಾಪಕರಾಗಿ ಹೀಗೆ ಎಲ್ಲ ವಿಭಾಗದಲ್ಲೂ ಕೆಲಸವನ್ನು ಮಾಡಿ ಮುನ್ನುಗ್ಗುತ್ತಿರುವಂತಹ ಅಪ್ಪಟ ಕನ್ನಡದ ಪ್ರತಿಭೆ ಮೋಹನ್ ಶಂಕರ್. ಅಥವಾ ಮೋಹನ್ ಅಂದರೆ ನಮ್ಮೆಲ್ಲರಿಗೂ ಚಿರಪರಿಚಿತರು. ಅವರಿಗೆ ಇವತ್ತು ಜನ್ಮದಿನದ ತುಂಬು ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ಅವರ ಅಭಿಮಾನಿಗಳ ಪರವಾಗಿ, ವೈಯಕ್ತಿಕವಾಗಿ ಮತ್ತು ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಅಂದರೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಮೋಹನ್ ಅವರನ್ನು ಕುರಿತಾಗಿ

ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅನೇಕ ಗೆಳೆಯರು ಸಂದೇಶಗಳನ್ನು ಕಳಿಸಿ ಮೋಹನ್ ಅವರು ನಮ್ಮ ನೆಚ್ಚಿನ ನಟ, ಈ ಪಾತ್ರದಲ್ಲಿ ಈ ಹಾಸ್ಯ ಸನ್ನಿವೇಶದಲ್ಲಿ ನನಗೆ ಅವರ ನಟನೆ ಇಷ್ಟ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರು ರಂಗಭೂಮಿಯಲ್ಲೂ ಸಹ ಕೆಲಸವನ್ನು ಮಾಡಿದ್ದಾರೆ, ಕಿರುತೆರೆಯಲ್ಲಿ ಕೆಲಸ ಮಾಡಿದ್ದಾರೆ, ಹಲವಾರು ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ತಮ್ಮ ಒಂದು ಆಸಕ್ತಿಯ ಫೀಲ್ಡ್ ಆದಂತಹ ನಟನೆ, ನಿರ್ದೇಶನ, ಸಂಭಾಷಣೆ, ಸಾಹಿತ್ಯ ಬರೆಯೋದು ಇವೆಲ್ಲವೂ ಅವರಿಗೆ ಬಹಳ ಇಷ್ಟ. ನ್ಯಾಷನಲ್ ಕಾಲೇಜ್ನಲ್ಲಿ ಪದವಿಯನ್ನು ಪಡೆದಂತಹ ಮೋಹನ್ ಶಂಕರ್ ಅವರು, ಅಂದರೆ ಶಂಕರ್ ಅವರ ತಂದೆಯ ಹೆಸರು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಅಲ್ಲಿ ಅವ್ರ ತಂದೆ ಕೆಲಸ ಮಾಡ್ತಾ ಇದ್ರು, ತಾಯಿ ಸತ್ಯಭಾಮ ಗೃಹಿಣಿ. ಇನ್ನು ಅವರ ಪತ್ನಿ ಸುಖಿ ಕುಟುಂಬ, ಒಬ್ಬರು ಮಗ ಇದ್ದಾರೆ ಅವರಿಗೆ, ಪತ್ನಿಯ ಹೆಸರು ವಿದ್ಯಾ ಅಂತ. ಕಾಲೇಜಿನಲ್ಲಿ ಇವರು ಜೂನಿಯರ್ ಆಗಿದ್ರಂತೆ, ಅಲ್ಲಿಂದ ಪ್ರೀತಿ, ಹೀಗೆ ಬದುಕಿನ ಜೊತೆ ಸಾತ್. ಇನ್ನು ಅವರು ಪ್ರಾರಂಭದ ದಿನಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ಸೆಂಟ್ರಲ್ ಜೈಲ್, ಕುರುಬನ ರಾಣಿ, ಕೃಷ್ಣಲೀಲೆ, ಪ್ರೀತಿ, ಹೀಗೆ ಹಲವಾರು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ಆನಂತರ ಹಾಸ್ಯ ನಟರಾಗಿ ಭರ್ತಿಯನ್ನು ಪಡಿತಾರೆ. ನಂತರ ನಾಯಕ ನಟರಾಗಿ ಸಹ ಹೆಸರು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ, ನಿರ್ದೇಶಕರಾಗ್ತಾರೆ. ಹೀಗೆ ಅವರ ಪಯಣ ಬಹಳ ದೊಡ್ಡದಿದೆ. ಎಲ್ಲ ವಿಭಾಗದಲ್ಲೂ ಕೆಲಸವನ್ನು ಮಾಡ್ತಾ ಬರ್ತಾರೆ. ಕೆಲಸ ಮಾಡೋದು ಬಹಳ ಮುಖ್ಯ, ಅದರ ಪ್ರತಿಫಲಾಪೇಕ್ಷೆ ಹೆಚ್ಚಾಗಿ ಮಾಡಬಾರ್ದು ಅಂತೂ ಅಂತ ಅವರು ಹೇಳ್ತಾ ಇರ್ತಾರೆ. ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು, ಖಂಡಿತ ಜನ ಆಗ ಗೆಲ್ಲಿಸ್ತಾರೆ, ನಮ್ಮನ್ನು ಇಷ್ಟಪಡ್ತಾರೆ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕಲಾಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಮೋಹನ್ ಅವರ ನಟನೆಯ ಚಿತ್ರಗಳು ಹೀಗಿವೆ: ಪ್ರೀತ್ಸೆ, ಯಾರಿಗೆ ಸಾಲತ್ತೆ ಸಂಬಳ, ಹಾಗೇನೆ ಅಮ್ಮ ಕುರಿಗಳು ಸಾರ್ ಕುರಿಗಳು, ಎಲ್ಲರ ಮನೆ ದೋಸೆನೂ, ಹಾಗೇನೆ ಜೇನುಗೂಡು, ಶ್ರೀ ಹರಿಶ್ಚಂದ್ರ, ಕೋತಿಗಳು ಸಾರ್ ಕೋತಿಗಳು, ಕೋದಂಡರಾಮ, ಓಳು ಸಾರ್ ಬರೀ ಓಳು. ಈ ಚಿತ್ರದಲ್ಲಿ ಅವರು ಹೆಣ್ಣಿನ ವೇಷ ಪಾತ್ರಧಾರಿಯಾಗಿ ಅಭಿನಯ ಮಾಡಿರೋದು ಬಹಳ ಪ್ರಶಂಸೆಯನ್ನು ಪಡಿತಾರೆ. ರಾಮಸ್ವಾಮಿ, ಕೃಷ್ಣಸ್ವಾಮಿ, ಶುಕ್ಲಾಂಬರಧರಂ, ಹಾಗೇನೆ ಯಾರಿಗೆ ಬೇಕು ಈ ಸಂಸಾರ, ಮಲ್ಲ ಚಿತ್ರದಲ್ಲೂ ಸಹ ಅಭಿನಯವನ್ನು ಮಾಡಿದ್ದಾರೆ. ಲಾಠಿ ಚಾರ್ಜ್, ಉಗ್ರ ನರಸಿಂಹ, VIP 5, ತಮಾಷೆಗಾಗಿ ಸತ್ಯವಾನ್ ಸಾವಿತ್ರಿ, ಅಪಘಾತ, ಯುಗಾದಿ, ಅಕ್ಕ ತಂಗಿ, ಹಾಗೇನೆ ಕರಾವಳಿ ಹುಡುಗಿ, ಗಡಿಬಿಡಿ ಹೆಂಡತಿ, ಕೃಷ್ಣಾನಿ ಲೇಟಾಗಿ ಬಾರೋ, ಶಂಭೋ ಶಂಕರ, ತರಂಗಿಣಿ, ಶಿಕಾರಿ, ಸಂಸಾರದಲ್ಲಿ ಗೋಲ್ಮಾಲ್, ಛತ್ರಿಗಳು ಸಾರ್ ಛತ್ರಿಗಳು, ನಮಸ್ಕಾರ ಮಾಮ, ಹಾಗೇನೆ ಮತ್ತೆ ಉದ್ಭವ, ಎಲ್ಲ ಚಿತ್ರಗಳಲ್ಲೂ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಬರಹಗಾರರಾಗಿ ಇವರು ಕೆಲಸ ಮಾಡಿರೋದು ಬಹಳ ಚೆನ್ನಾಗಿದೆ. ಮಲ್ಲ ಹುಡುಗಿರು ಸಾರ್ ಹುಡುಗಿರು, SMS 6260, ತಮಾಷೆಗಾಗಿ ನಲಿ ನಲಿಯುತ, ಲವ ಕುಶ, ಜನನಿ ಹೂ, ಹಾಗೇನೆ ಗುರು ಪರಾರಿ.

ಈ ಛತ್ರಿಗಳು ಸರ್, ಛತ್ರಿಗಳು, ಸಿಂಹಾದ್ರಿ, ರಿಕಿತ, ಈ ಎಲ್ಲ ಚಿತ್ರಗಳಲ್ಲಿ ಇವರು ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ. ನಿರ್ದೇಶಕರಾಗಿ ನರಸಿಂಹ, ಮಂಜುನಾಥ ಬಿ ಎ ಎಲ್ ಎಲ್ ಬಿ, ಸಚಿನ್ ಅಲ್ಲ, ಸಚಿನ್ ತೆಂಡೂರ್ಕಲ್ ಅಲ್ಲ, ಹಾಗೆಯೇ ನಮಸ್ಕಾರ ಮಾಮ ಕೃಷ್ಣ ನೀ ಲೇಟಾಗಿ ಬಾರು, ಗಂಡು ನಿಲ್ಲುವವರೆಗೆ, ಈ ಎಲ್ಲ ಚಿತ್ರಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ. ದೂರದರ್ಶನದ ಸಹ ಹಲವಾರು ಕಿರುತೆರೆಯ ಧಾರಾವಾಹಿಗಳಲ್ಲಿ ಇವರು ಕೆಲಸವನ್ನು ಮಾಡಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಈಗಲೂ ಸಹ ಖಾಸಗಿ ವಾಹಿನಿಯ ಕಿರುತೆರೆಯಲ್ಲಿ, ಅಂದರೆ ಧಾರಾವಾಹಿಗಳಲ್ಲಿ ಇವರು ಕೆಲಸವನ್ನು ಮಾಡ್ತಾ ತಮ್ಮ ಅಂದರೆ ಕ್ಷೇತ್ರದಲ್ಲಿ ಹೇಗೆ ಅವರು ದೊಡ್ಡ ದೊಡ್ಡ ಕನಸುಗಳ ಜೊತೆಗೆ ಮುನ್ನುಗ್ಗಬೇಕು, ಹೇಗೆ ಸಾಗಬೇಕು ಅಂತ ಕಿರಿಯರಿಗೂ ಸಹ ಮಾರ್ಗದರ್ಶನವನ್ನು ನೀಡ್ತಾ, ಯಾಕೆಂದರೆ ಬಹಳ ವರ್ಷಗಳಿಂದ ಇಂಡಸ್ಟ್ರಿಯ ಎಲ್ಲ ಏಳುಬೀಳುಗಳನ್ನು ನೋಡ್ತಾ ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನೂ ಸಮನಾಗಿ ಸ್ವೀಕರಿಸಬೇಕು ಅಂತ ಮೋಹನ್ ಅವರು ಹೇಳ್ತಾ ಇರ್ತಾರೆ.

ಮನಸ್ಸು ಹೇಳ್ದಂಗೆ ಕೇಳಿ ಅಂತ ಹೇಳ್ತಾ ಮೋಹನ್ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ ಅವರ ಮುಂಬರುವ ಎಲ್ಲ ಕನಸುಗಳು, ಆಸೆಗಳು, ನಿರೀಕ್ಷೆಗಳು, ಇಷ್ಟಪಟ್ಟು ಮಾಡುವ ಕೆಲಸಗಳು, ಆಲೋಚನೆಗಳು, ಸ್ಕ್ರಿಪ್ಟ್ಗಳು, ನಿರ್ದೇಶನ, ಹಾಗೆಯೇ ಬರಹಗಳು, ಎಲ್ಲದಕ್ಕೂ, ಎಲ್ಲ ಪ್ರಾಜೆಕ್ಟ್ಗಳಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಮೋಹನ್ ಸಾರ್ ಅಂತ ಹೇಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂತು. ಅನೇಕರ ಮೆಸೇಜ್ಗಳು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಖಂಡಿತ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಯಾಕೆಂದರೆ ಸಮಯ ಕಡಿಮೆ ಇರೋದ್ರಿಂದ ಎಲ್ಲರ ಸಂದೇಶಗಳನ್ನು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ತೆಗೆದುಕೊಳ್ಳೋಣ. ಇನ್ನು ಸಮಯ 12 ಗಂಟೆ ಆಗಬಹುದು, ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. ಹಲವಾರು ಧಾರಾವಾಹಿಗಳಲ್ಲಿ ಅವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಹಾಗೆಯೇ ಚಿತ್ರಗಳಲ್ಲಿ, ಹಾಸ್ಯ ಪಾತ್ರಗಳಲ್ಲಿ ಅವರು ಮಿಂಚ್ತಾರೆ. ಹಾಗಾಗಿ ಯಾರೆಲ್ಲ ಅವರ ಹಾಸ್ಯ ಸನ್ನಿವೇಶಗಳನ್ನು, ಪಾತ್ರಗಳನ್ನು ನೋಡಿಲ್ಲ, ಚಿತ್ರಗಳನ್ನು ನೋಡಿಲ್ಲ, ಒಮ್ಮೆ ನೋಡಿ ಆ ಹಾಸ್ಯದ ಹೊಳೆಯಲ್ಲಿ ತೇಲಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಕಡಲ ದಿನ. ಜೀವ ವೈವಿಧ್ಯದ ಆಶ್ರಯ ತಾಣವಾದ ಕಡಲು ಮತ್ತು ಕಡಲ ಪರಿಸರವನ್ನು ಸ್ವಚ್ಛವಾಗಿರಿಸೋಣ, ಭವಿಷ್ಯದ ಪೀಳಿಗೆಗೆ ಕಡಲನ್ನು ಉಳಿಸೋಣ ಎಂದು ಕರಾವಳಿ ಜಿಲ್ಲೆಗಳಲ್ಲಿ ಕಡಲ ತೀರಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ. ನಾನಲ್ಲ ನೀವು ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಸೇವಾ ಯೋಜನೆ ಸಂಸ್ಥಾಪನಾ ದಿನಾಚರಣೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ನಾಯಕತ್ವ ಮತ್ತು ಸಾಮಾಜಿಕ ಜವಾಬ್ದಾರಿ ಮೈಗೂಡಿಸಲು ಎನ್ಎಸ್ಎಸ್ ಸಹಕಾರಿಯಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಸಹಾನುಭೂತಿಯಿಂದ ಸೇವೆ ಸಲ್ಲಿಸುತ್ತಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರ ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸಿದೆ. ಬರ ಪರಿಹಾರ ಮತ್ತು ಕೇಂದ್ರದ ನೆರವಿನ ಕುರಿತು ಚರ್ಚಿಸಲು ಹೊಸದಿಲ್ಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, 177 ತಾಲೂಕುಗಳಲ್ಲಿ ಭೀಕರ ಬರವಿದ್ದು ಅಧಿಕೃತವಾಗಿ ಘೋಷಿಸಲಾಗಿದೆ. 3,705,30,000 ರೂಪಾಯಿ ಮಧ್ಯಂತರ ಪರಿಹಾರ ಒದಗಿಸುವಂತೆ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ರಾಜ್ಯದ 200 ತಾಲೂಕುಗಳಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ. ಬರಗಾಲದ ಕುರಿತು ವಿಸ್ತೃತ ಚರ್ಚೆ ನಡೆಸಲು ವಿಶೇಷ ಅಧಿವೇಶನವನ್ನು ಇಂದಿಗೆ ವಿಸ್ತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ನುಡಿದರು. ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು 50,000 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ವಿಶೇಷ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಅವರು, 37,000 ಕೋಟಿ ರೂಪಾಯಿ ಬೆಳೆ ನಷ್ಟ ಅಂದಾಜಿಸಲಾಗಿದೆ. ಬರ ಎದುರಿಸಲು ಸಮರ್ಪಕ ಪೂರ್ವಸಿದ್ಧತೆಗಳು ಬೇಕು ಎಂದರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. 2020ರಲ್ಲಿ ಸ್ಥಾಪನೆಗೊಂಡ ಇನ್ ಸ್ಪೇಸ್, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್ ಬಾಹ್ಯಾಕಾಶ ಇಲಾಖೆ ಅಧೀನದ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಸೇವಾನಿರತವಾಗಿದೆ. ಖಾಸಗಿ ಸಂಸ್ಥೆಗಳಿಂದ ಉಪಗ್ರಹ ಉಡಾವಣೆ ಮತ್ತು ಕಾರ್ಯಾಚರಣೆಗಳಿಗೆ ಅನುಮತಿ, ಇಸ್ರೋ ಸೌಲಭ್ಯಗಳ ಬಳಕೆ, ಬಾಹ್ಯಾಕಾಶ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿ ಉಪಕರಣ ಮತ್ತು ಘಟಕಗಳ ತಯಾರಿಕೆಯಿಂದ ಹಿಡಿದು ಬಾಹ್ಯಾಕಾಶ ದತ್ತಾಂಶ ಮಾರಾಟದವರೆಗೆ ಖಾಸಗಿ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತಿದೆ. ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆ ಸಹ ಪ್ರೌಢಶಾಲೆ ಹಂತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಮೂಲಕ

0: ಪ್ರಾಯೋಗಿಕ ಮಾದರಿಗಳನ್ನು ಸೃಷ್ಟಿಸಿ ಪ್ರಯೋಗಿಸಲು ಒತ್ತು ನೀಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕುಸುಗಲ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಸಂವಹನಕಾರ ಸಂಜೀವ್ ಕುಮಾರ್ ಭೂಶೆಟ್ಟಿ.
1: 8ನೇ ತರಗತಿಯಲ್ಲಿ ಸೌರ ವ್ಯೂಹ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳ ವಿಷಯವಾಗಿ, 9 ಮತ್ತು 10ನೇ ತರಗತಿಗೆ ಬಂದ್ರೆ ಗುರುತ್ವಾಕರ್ಷಣೆ ಬಲ ಇರಬಹುದು, ಬಲ ಚಲನೆ, ವೃತ್ತೀಯ ಚಲನೆ, ಸರಳ ರೂಪದ ಚಲನೆ, ಮೂಲಭೂತ ವೈಜ್ಞಾನಿಕ ಪರಿಕಲ್ಪನೆಗಳನ್ನ ತಿಳಿಸಲಾಗಿದೆ. ಖಗೋಳ ವಿಜ್ಞಾನ ಕ್ಲಬ್ ಅನ್ನ ಆರಂಭ ಮಾಡಬಹುದು. ಇಸ್ರೋದಂತಹ ಸಂಸ್ಥೆಗಳು, ನಾಸಾದಂತಹ ಸಂಸ್ಥೆಗಳ ಮಾಹಿತಿಯನ್ನ ಅಲ್ಲಿ ಕೊಡಬಹುದು. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದ್ರೆ ದೂರದರ್ಶಕವನ್ನ ಮಾಡಿಸುವಂತದ್ದಾಗಿರಬಹುದು, ಅಥವಾ ರಾಕೆಟ್ ಮಾಡಿಸುವಂತದ್ದಿರಬಹುದು, ಅಥವಾ ರಾಕೆಟ್ಗಳ ವರ್ಕಿಂಗ್ ಮಾಡೆಲ್ ನ ಮಾಡಿಸಿ ಅವರಲ್ಲಿ ಆಸಕ್ತಿ ಬರುವ ನಿಟ್ಟಿನಲ್ಲಿ ಮತ್ತು ವಿಜ್ಞಾನಿಗಳ ಜೊತೆಗೆ ಅವರನ್ನ ಮಾತನಾಡಿಸುವಂತಹ ಆಕಾಶ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂತೆ ಮಾಡಬಹುದು ಅಂತ ಹೇಳಿದ್ರು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಮಾನಕ ಮಾದರಿ ರಚನಾ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕುಜಯ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ಆದಪ್ಪ ನಿರ್ಮಿಸಿದ ದಪ್ಪ ಸೌದೆ ಒಡೆಯುವ ಯಂತ್ರ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ರಾಜ್ಯದ ಹಿರಿಯ ಮನೋವೈದ್ಯರು, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರಾಗಿದ್ದ ಧಾರವಾಡದ ಡಾಕ್ಟರ್ ಆನಂದ್ ಪಾಂಡುರಂಗಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಾಪ ಸೂಚಿಸಿ ಡಾಕ್ಟರ್ ಆನಂದ್ ಪಾಂಡುರಂಗಿಯವರು ಸಮಾಜಮುಖಿ ವೈದ್ಯ ಸಾಹಿತಿ, ಸಂಘ ಪರಿವಾರದ ಜೊತೆಗೂ ಸಂಬಂಧ ಹೊಂದಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಬಿಸಿರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದ ಅವರ ಅಗಲಿಕೆ ವೈದ್ಯಕೀಯ ಕ್ಷೇತ್ರ ಹಾಗೂ ಸಮಾಜಕ್ಕೆ ತುಂಬಿಬಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ದಕ್ಷಿಣ ಮಧ್ಯ ರೈಲ್ವೆಯ ಹಿರಿಯ ಅಧಿಕಾರಿಗಳಾದ ಆಂಜನೇಯಲು ರೆಡ್ಡಿ ಹಾಗೂ ವರುಣ್ ಬಾಬು ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಸಿಬ್ಬಂದಿ ಸಮಸ್ಯೆಗಳನ್ನು ಆಲಿಸಿದರು. ಖ್ಯಾತ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀನಿವಾಸ್ ತೋಫ್ಖಾನೆ ಅವರ ಶತಮಾನದ ನೆನಪು ನಮನ ಕಾರ್ಯಕ್ರಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ವತಿಯಿಂದ ನಾಡಿದ್ದು ಸಂಜೆ 5:30 ಸವಾಯಿ ಗಂಧರ್ವ ಸಭಾಭವನದಲ್ಲಿ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳುಗರೆ, ಇನ್ನು ಮುಂದೆ ಕೇಳಿ ನಿಮ್ಮ ಇಷ್ಟದ ಕಾರ್ಯಕ್ರಮ ಕರೆಗೊಂದು ಹಾಡು. ಅದಕ್ಕೂ ಮುನ್ನ ಒಂದಷ್ಟು ಸಂದೇಶಗಳು ಹರಿದು ಬಂದಿದೆ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಹಲವಾರು ಗೆಳೆಯರು ನಮಗೆ ಮೆಸೇಜ್ ಮಾಡಿದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ, ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಕಲಾಭಾರತಿ ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು ಅಂತ ರೇಖಾ ರವಿಕುಮಾರ್ ಗುಡೇದಗುಡ್ಡ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಮೋಹನ್ ಅವರು ನನ್ನ ನೆಚ್ಚಿನ ನಟ, ಮಲ್ಲ ಚಿತ್ರ ನಂಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ ಮೋಹನ್ ಶಂಕರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಸವಿತಾ ಈಶ್ವರ್ ಮಂಜುನಾಥ್ ನಗರ, ನಟ ಮೋಹನ್ ಅವರ ಅಭಿನಯ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಇನ್ನು ಅವರ ಧಾರಾವಾಹಿಯ ನಟನೆ ಇಷ್ಟ ಆಗುತ್ತೆ ಅಂತ, ಅವರ ತಂದೆಯ ಪಾತ್ರ ಇಷ್ಟ ಆಗುತ್ತೆ ಅಂತ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಹಾಗೆಯೇ ಮೋಹನ್ ಅವರ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ನಮ್ಮರೆಣಿಗೆ 3714 ನೇತ್ರಾ ಅವರು ಕೆಂಗೇರಿಯಿಂದ ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮುನ್ನ ನಿಮ್ಮೆಲ್ಲರ ಗಮನಕ್ಕೆ, ಕರೆ ಮಾಡುವಾಗ ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ, ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ, ಹಾಗೆಯೇ ಲೌಡ್ ಸ್ಪೀಕರ್ ಆಫ್ ಮಾಡಿ ಕರೆಯನ್ನು ಮಾಡಿ. ಜೊತೆಗೆ ಇತ್ತೀಚೆಗೆ ಕರೆ ಮಾಡಿರೋರು ಒಂದು ಅಂತರವನ್ನು ಕೊಡಿ, ದಯವಿಟ್ಟು ಬೇರೆ ಹೊಸ ಕೇಳುಗರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತು ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226257. ಹಾಗೆಯೇ 0802226392 ಮತ್ತೊಂದು ದೂರವಾಣಿ ಸಂಖ್ಯೆ, 0802223707888. ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆ ಕರೆ ಮಾಡಬಹುದು. ನಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಇಷ್ಟದ ಗೀತೆ, ಈ ಸಮಯ ಯಾವ ಹಾಡನ್ನು ಕೇಳಬೇಕು

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತೀನಿ, ನನ್ನ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಲಿಕ್ಕೆ ನಮ್ಮ ಗೆಳೆಯರೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ಸುರೇಶ್ ಬಸವಣ್ಣ ಅವರ ಕಲಬುರಗಿಯಿಂದ ಸರ್.
0: ಸುರೇಶ್, ದೂರದ ಕಲಬುರಗಿಯಿಂದ ಕರೆ ಮಾಡಿದ್ರಿ?
1: ಹೌದು ಸರ್, ಹೌದು.
0: ನಮ್ಮ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಲ್ವಾ?
1: ಕೇಳ್ತೀನಿ ಸರ್. ವಿವಿಧ ಭಾರತಿ ಅಂದ್ರೆ ಒಂದ್ ತರ ನನಗೆ ಒಂದು ಪಂಚ ಪ್ರಾಣ ಇದ್ದ ಸರ್, ಯಾಕಂದ್ರೆ ರಾತ್ರಿ 11 ಗಂಟೆ ತನಕ ಕೇಳ್ತೀವಿ ಸರ್.
0: ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡೋಣ ನಿಮ್ಗೆ
1: ಸರ್? ಬಾಡದ ಹೂ ಸರ್, ಅನಂತನಾಗ್ ಅವ್ರ ಚಿತ್ರ ರೀ ಅದು. ಅದರಲ್ಲಿ ಹಾಡು ಸರ್, ಹೂವ ನೋಡು ಆಹಾ ಎಂತ ಅಂದವಾಗಿದೆ.
0: ಈ ಹಾಡು ಪ್ರಸಾರ ಮಾಡ್ಬೇಕು. ಯಾಕೆ ಈ ಹಾಡು ತುಂಬಾ ಇಷ್ಟ ಆಗತ್ತೆ ನಿಮ್ಗೆ
1: ಸರ್? ಅದು ಒಂಥರ ಖವಾಲಿ ತರ ಹಾಡು ಸರ್. ಅದು ಅದು ಎದುರ ಬಿದ್ರ ಹಾಡ ಹಾಡ್ತಾರಲ್ಲ ಸರ್ ಕಾಲೇಜ್ ನಲ್ಲಿ, ಅದಕ್ಕೆ ಆ ಪಿಕ್ನಿಕ್ ಹೋದಲ್ಲಿ ಅದು ಬಹಳ ಇಷ್ಟ ಸರ್ ನನಗೆ.
0: ಅದಕ್ಕೆ ಇಷ್ಟ ಆಗತ್ತೆ. ಆಯ್ತು, ನಿಮ್ಮ ಇಷ್ಟದ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ಕರೆ

ಇದಕ್ಕೆ ಧನ್ಯವಾದಗಳು ಸುರೇಶ್. ನಮಸ್ಕಾರ. ನಮಸ್ಕಾರ. ಇದಕ್ಕೂ ಮುನ್ನ ನಮ್ಮ ಗೆಳೆಯರಂಥ ಮಧು ಅವರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಕರೆ ಮಾಡಿದರು. ಅವ್ರು ಹೇಳಿದ್ರು, ನಾನು ಟ್ರಾಫಿಕಲ್ಲಿದ್ದೀನಿ, ಗಾಡಿ ಓಡಿಸ್ತಾ ಇದ್ದೀನಿ, ನನಗಾಗಿ ಒಂದು ಗೀತೆಯನ್ನು ಖಂಡಿತ ಪ್ರಸಾರ ಮಾಡಿ. ಒರಟ ಚಿತ್ರದ ಗೀತೆ ಅವರು ಇಷ್ಟಪಟ್ಟಿದ್ರು. ಅವರ ಇಷ್ಟದ ಗೀತೆ ಸಹ ಈ ಗೀತೆಯ ನಂತರ ಪ್ರಸಾರ ಆಗುತ್ತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ನಮಸ್ಕಾರ.
0: ನಿಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಕರೆ ಮಾಡಿದಿರಾ?
1: ನಾವು ಸೋಮಶೇಖರ್ ಅಂತ ಹೇಳ್ಬಿಟ್ಟು, ಶ್ರೀಗಂಧದ ಕಾವಲು.
0: ಶ್ರೀಗಂಧದ ಕಾವಲು,
1: ಬೆಂಗಳೂರು.
0: ಏನಕ್ಕೆ ಶ್ರೀಗಂಧದ ಕಾವಲು ಅಂತ ಹೇಳ್ತಾರೆ ನಿಮ್ಮ ಏರಿಯಾಗೆ?
1: ಒಂದ್ ಕಾಲದಲ್ಲಿ ಶ್ರೀಗಂಧ ಜಾಸ್ತಿ ಬೆಳೀತಿದ್ರು ಅಂತ ಕಾಣುತ್ತೆ, ಅದರಿಂದ ಶ್ರೀಗಂಧದ ಕಾವಲು ಅಂತ ಹೆಸರು ಬಂದಿರಬೇಕು ಅಂತ.
0: ಇನ್ನು ನಿಮ್ಮ ಹಿಂದೆ ರೇಡಿಯೋ ಬರ್ತಾ ಇದೆ ಅನ್ಸುತ್ತೆ, ಎಕೋ ಬರ್ತಾ ಇದೆ, ದಯವಿಟ್ಟು ಸ್ವಿಚ್ ಆಫ್ ಮಾಡಿ ಅಥವಾ ವಾಲ್ಯೂಮ್ ಪೂರ್ತಿ ಕಡಿಮೆ ಮಾಡಿ. ನಾವು ಕರೆ ಮಾಡುವಾಗ ಹೇಳಿರ್ತೀವಿ ರೇಡಿಯೋ ಸ್ವಿಚ್ ಆಫ್ ಮಾಡಿ ಅಂತ. ಏನ್ ಮಾಡ್ಕೊಂಡಿದ್ದೀರಿ ನೀವು?
1: ನಾವು ರಿಟೈರ್ಡ್ ಪರ್ಸನ್ ಸರ್.
0: ವಿವಿಧ ಭಾರತಿ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀವಿ ಸರ್, ಯಾವಾಗಲೂ ಕೇಳ್ತಾ ಇರ್ತೀವಿ.
0: ಯಾವ ಕಾರ್ಯಕ್ರಮ ಇಷ್ಟ ಆಗತ್ತೆ
1: ನಮ್ಗೆ? ಬೆಳಗಿನ ನಾದ ಉಪಾಸನೆ, ಆಮೇಲೆ ನಾದ ಉಪಾಸನೆ, ಆಮೇಲೆ ಈ ಕರೆಗೊಂದು ಹಾಡು, ಈ ಇದು ಕೇಳ್ತಾ ಇರ್ತೀವಿ. ಓಲ್ಡ್ ಇಸ್ ಗೋಲ್ಡ್,
0: ಎಲ್ಲ ಕಾರ್ಯಕ್ರಮ ಕೇಳ್ತೀರಿ?
1: ಎಲ್ಲ ಕೇಳ್ತಾ ಇರ್ತೀವಿ ಸರ್.
0: ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ನಾರದ ವಿಜಯದಲ್ಲಿ, ಅನಂತನಾಗ್ ಆಕ್ಟಿಂಗ್ ನಲ್ಲಿ, ಇದು ಎಂತ ಲೋಕವಯ್ಯ ಅಂತ ಹೇಳ್ಬಿಟ್ಟು. ಇದು ನಾನು ಯಾಕೆ ಅಂತಂದ್ರೆ, ನಾವು 1977-78 ನಾನು ಬಿಕಾಂ ಓದ್ತಿರುವಾಗ ಸಜ್ಜನರಾವ್ ಸರ್ಕಲ್ ಅಲ್ಲಿ ಇದು ಶೂಟಿಂಗ್ ಆಗ್ತಾ ಇತ್ತು. ನಾರದ ಇದರಲ್ಲಿ ಸಜ್ಜನರಾವ್ ಸರ್ಕಲ್ ಅಲ್ಲಿ ಸೈಕಲ್ ನಲ್ಲಿ ಹೋಗೋದನ್ನ ಶೂಟಿಂಗ್ ನಡೆದಿತ್ತು. ಆ ಟೈಮ್ನಲ್ಲಿ ನಾನು ಅದನ್ನ ನೋಡಿದ್ದೆ.
0: 77-78 ನೋಡಿದ್ರಿ? 2022 ಸಜ್ಜನರಾವ್ ಸರ್ಕಲ್ ನೋಡಿದ್ರಾ?
1: 77-78
0: ಅಲ್ಲ, ಈಗ ನೋಡಿದಿರಾ?
1: ಈಗ ನೋಡಿ.
0: ಸೈಕಲ್ ಅಲ್ಲಿ ಹೋಗಕ್ ಆಗತ್ತಾ?
1: ಇಲ್ಲ, ಇವಾಗ ಸೈಕಲ್ ಇಲ್ಲ. ಅವಾಗೆಲ್ಲ ನಾವು ಸೈಕಲ್ ಎಲ್ಲ ಹೋಗ್ತಾ ಇದ್ದೀವಿ, ಅವಾಗ ನೋಡಿದ್ವಿ. ಈಗ ಸೈಕಲ್ಗಳೇ ಇಲ್ಲ, ಆತರ ಇದಾಗಿದೆ.
0: ಆಯ್ತು ಸರ್, ಈ ಬದಲಾವಣೆ ನಾವು ನೋಡಿರೋದ್ರಿಂದ ಹಾಗಾಗಿ ಈ ಹಾಡನ್ನ ನಾವು ಹೇಳಬೇಕು, ಇದು ಎಂತ ಲೋಕವಯ್ಯ ಅಂತ ಅಲ್ವಾ? ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
1: ಸರ್, ಇದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತಲ್ಲ, ಅದರ ಪ್ರಯುಕ್ತ ನಾನು ವಿಶೇಷವಾಗಿ ಇದನ್ನ ನಾನು ಕೇಳ್ತಾ ಇದ್ದೀನಿ.
0: ನಿಜವಾಗ್ಲೂ ಕನ್ನಡಿಗರ ಹೆಮ್ಮೆ, ಕನ್ನಡಿಗರೆಲ್ಲರಿಗೂ ಖುಷಿ ಆಗತ್ತೆ. ಅನಂತ್ ನಾಗ್ ಅವರಿಗೆ ಇಂತಹ ಬಹಳ ದೊಡ್ಡ ವೇದಿಕೆಯಲ್ಲಿ, ದೊಡ್ಡ ಅಂದ್ರೆ ಭಾರತದ ಬಹಳ ದೊಡ್ಡ ಪ್ರಶಸ್ತಿ ಸಿಕ್ಕಿರೋದು.
1: ಅತ್ಯುತ್ತಮ ಪ್ರಶಸ್ತಿ ಬಂದಿದೆ, ಸಂತೋಷ ವಿಚಾರ.
0: ಇನ್ನೂ ಒಬ್ಬರು ಬಂದಿದೆ, ಯಾರು ಹೇಳಿ
1: ಸರ್?
0: ಇನ್ನೂ ಒಬ್ಬರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ,
1: ಅದೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂದಿತ್ತು ಸರ್.
0: ಅದಾದ ನಂತರ ಸಾಕಷ್ಟು ವರ್ಷಗಳ ನಂತರ, ನಿಯರ್ಲಿ 30 ನಂತರ
1: ಬಂದಿರೋದು ತುಂಬಾ ಸಂತೋಷ ವಿಚಾರ. ನಮ್ಮ ನೆಚ್ಚಿನ ನಟನು ಕೂಡ ಸರ್ ಇವರು.
0: ಹೌದು ಹೌದು, ನಮ್ಮೆಲ್ಲರ
1: ಫಿಲ್ಮ್ ನೋಡ್ತಾ ಇದ್ದೀವಿ. ಅದು ಸ್ಪೆಷಲಿ ಅನಂತ್ ನಾಗ್ ಲಕ್ಷ್ಮಿ ಆಕ್ಟಿಂಗ್ ಅಂತಂದ್ರೆ ತುಂಬಾ ಇದು. ಅವಾಗ ನಾವು ಕಾಲೇಜ್ ಡೇಸ್ ನಲ್ಲಿ ಯಾವ್ದನ್ನು ಮಿಸ್ ಮಾಡ್ದಂಗ್ ನೋಡ್ತಿದ್ದೀವಿ ಸರ್.
0: ಖಂಡಿತ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಮತ್ತೋರ್ವ ಕಾಲರ್ ಲೈನಲ್ಲಿ ಇದ್ದಾರೆ, ಅವರು ಮತ್ತಿಕೆರೆಯಿಂದ ಕರೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ.
2: ನಮಸ್ಕಾರ ಸರ್. ನಮಸ್ಕಾರ
1: ನಾಗರಾಜ್. ಇತ್ತೀಚೆಗೆ ಕರೆ ಮಾಡಿಲ್ಲ, ಬಹಳ ದಿನ ಆಯ್ತು, 15 ದಿನ ಆಯ್ತು ಅಂತೀರಿ. ಏನ್ ಮಾಡ್ಕೊಂಡಿದ್ದೀರಿ
2: ಸರ್? ನಾನು ರಿಟೈರ್ಡ್ ಆಗಿದೆ, ಮನೇಲೆ ಇದ್ದೀನಿ. ನಮ್ಮ ಮಿಸ್ಸಸ್ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಮಗಳು ಒಬ್ರು ಟೀಚರ್ ಆಗಿದ್ದಾರೆ, ಗೌರ್ಮೆಂಟ್ ಟೀಚರು. ಹಂಗಾಗಿ ನಮ್ಮ ಮಿಸ್ಸಸ್ ಇಲ್ಲಿ MS ಸಮಯದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ನಾ ರಿಟೈರ್ಡ್ ಆಗಿದ್ದೀನಿ, ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೆ, ಆದ್ರಿಂದ ಮನೇಲೇ ಕೆಲಸ ಮಾಡ್ಕೊಂಡು ನಿಮ್ಮ ಆಕಾಶವಾಣಿ ಕೇಳ್ಕೊಂಡು ಎನಿ ಟೈಮ್ ನಿಮ್ಮ ಆಕಾಶವಾಣಿ ಕೇಳ್ತಾ ಇರ್ತೀನಿ ಸರ್.
1: ಇವತ್ತು ಯಾವ ಹಾಡು ಕೇಳ್ಬೇಕು ಅನ್ಕೋತೀರಿ?
2: ನಾನು ಸನಾದಿ ಅಪ್ಪಣದಲ್ಲಿ ಕರೆದರು ಕೇಳದೆ ಅಂತ ಒಂದು ರೆಕಾರ್ಡ್ ಬೇಕಾದ, ಯಾಕೆ ಅಂದ್ರೆ ನಾನು ಅವಾಗ 76 ಕೆಂಪಡಿನಲ್ಲಿ ಓದ್ತಾ ಇರ್ಬೇಕಾದ್ರೆ.
1: ಹೇಳಿ.
2: ಹಲೋ.
1: ಹೇಳಿ ಹೇಳಿ ಹೇಳಿ.
2: ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಶಿವನಂದ ಥಿಯೇಟರ್ ಅದು ಪಿಕ್ಚರ್ ಹಾಕಿದ್ರು. ಆವಾಗ ನಾನು ಬ್ಲಾಕ್ ಟಿಕೆಟ್ ಮಾರಕ್ ಹೋಗಿ ಪೊಲೀಸ್ನವ್ರ ಕೈ ಸಿಗಾಕೊಂಡು ಒದೆ ತಿಂದು ಎಲ್ಲ ಇದ್ ಮಾಡಿದ್ದೆ.
1: ಆ ಟೈಮ್
2: ಅದನ್ನ ನೆನ್ಪತ್ತ ಸರ್ ನನ್ಗೆ.
1: ಆದ್ರೂ ಅದೆಲ್ಲ ತಪ್ಪಲ್ವಾ?
2: ತಪ್ಪು ತಪ್ಪು ತಪ್ಪು ಸರ್. ಈಗ ನೆನ್ಸ್ಕೊಟ್ರೆ ಅದು ಆಗ ಅಣ್ಣ ಪರಿಸ್ಥಿತಿ ಹೆಂಗಿತ್ತು ಸರ್ ನಮ್ಗೆ? ಒಂದ್ 8 ಸಿಕ್ಕಿದ್ರೆ, 1 ರೂಪಾಯಿ ಸಿಕ್ಕಿದ್ರೆ ನನ್ಗೆ ಏನ್ ಕರು ಆದದೇನು ಅನ್ನೋದೊಂದು ಇದಿತ್ತು ಸರ್ ನಮ್ಗೆ. ಆತರ ಬಡತನ, ಭಾರಿ ಬಡತನ, ಆಟಲ್ಲಿದ್ದ ನಾವು.

0: ಹಂಗಾಗಿ ನಾನು ಬ್ಲಾಕ್ ಟಿಕೆಟ್ ಮಾಡಕ್ ಹೋಗಿದ್ದೆ ಸರ್.
1: ಇತ್ತೀಚೆಗೆ ಸಿನಿಮಾಗಳು ನೋಡಿದೀರಾ ಯಾವ್ದಾದ್ರು?
0: ಏನ್ ಸರ್?
1: ಇತ್ತೀಚಿನ ಸಿನಿಮಾಗಳನ್ನ ನೋಡಿದೀರಾ?
0: ಇತ್ತೀಚೆಗೆ ಯಾವ್ದು ನೋಡಿಲ್ಲ ಸರ್, ನಾನು ಜಾಸ್ತಿ ಯಾವ್ದು ನೋಡಕ್ಕೂ ಹೋಗಲ್ಲ, ಯಾವ್ದು ನೋಡಿಲ್ಲ. ಇದು ಯಾವ್ದೊಂದು
1: ಅಷ್ಟೇ ಲಾಸ್ಟ್ ಅಂತೀರಿ? ಆಯ್ತು, ನಿಮ್ಮ ಇಷ್ಟದ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಆಕಾಶವಾಣಿ ಅಂದ್ರೆ ನಮ್ಗೆ ಪಂಚ ಪ್ರಾಣ ಸರ್.
1: ಈಗ ನಮ್ಮ ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರಿ.
0: ಏನ್ ಸರ್?
1: ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ.
0: ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಸರ್. ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ 9 ಗಂಟೆ ಮಟ್ಟಿಗೂ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ನಾನು. ಅಷ್ಟೊಂದು ಸುಂದರವಾಗಿ ನಡ್ಸ್ಕೊಡ್ತೀರಾ, ಅದ್ರಲ್ಲೂ ಲೇಡೀಸ್ ಮೇಡಮ್ ಅವರಂತೂ ಅದು ಅನುಶ್ರೀ ನಡ್ಸ್ಕೊಂಡ ನಡ್ಸ್ಕೊಡ್ತಾರೆ.
1: ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ನಮಸ್ಕಾರ.
0: ಓಕೆ ಸರ್, ಥ್ಯಾಂಕ್ ಯು.

0: ಮುಂದಿನ ಹಾಡಿಗಾಗಿ ನಮಗೆ ಕರೆ ಮಾಡಿದ್ದಾರೆ ಉಮೇಶ್ ಅವರು. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿದಿರಾ?
1: ಸರ್, ದಾವಣಗೆರೆಯಿಂದ. ಉಮೇಶ್ ಸಿರಿಗೆರೆ.
0: ಸಿರಿಗೆರೆ
1: ಕೇಳಿದ, ನಿಯಮಿತ ಕೇಳಿದ. ನಾನು ಬೇರೆ ಕಾರ್ಯಕ್ರಮ ಕೇಳಿ ಮೆಚ್ಚಿ ಕಳಿಸೋದು, ಮೆಚ್ಚಿನ ಗೀತೆ ಆಗ್ಲಿ, ವ್ಯಾಟ್ಸಪ್ ಆಗ್ಲಿ, ನಾವು ಮಾತಾಡಿದ್ರೆ ಕಷ್ಟ, ವ್ಯಾಟ್ಸಪ್ ಸಂದೇಶ ಕಳ್ಸಿದ್ರೆ ಕಷ್ಟ ಸರ್. ಬಹಳ ಫೋನ್ ಮಾಡಿ ನಾವು ನಿಯಮಿತ ಕೇಳಿದ್ರು ಸರ್, ನಮ್ಗೆ ಸ್ವಾರ್ಥ ಇಲ್ಲ. ನಮ್ಗೆ ಯಾಕೆ ಅಂತ ಹೇಳಿದ್ರೆ, ನಾವು ಬೇರೆ ಕಾರ್ಯಕ್ರಮ ಕೇಳಿ ಕಾರ್ಯಕ್ರಮಕ್ಕೆ ಅದು ಇದು ಮಾಡಿದಾಗ ಇಲ್ಲಿ ಯಾವಾಗ ನೋಡಿದ್ರೆ ಅವ್ರದ್ದು ಅಂತ ಹೇಳಿ ಕಾಮೆಂಟ್ಸ್ ಎಲ್ಲ ಇದೆಲ್ಲ ಬಂದ್ಬಿಡ್ತೈತೆ. ಹಂಗಾಗಿ ದಯವಿಟ್ಟು ಸರ್, ಹಳೆ ಕೇಳಿದ್ರು ಸ್ವಾಭಿಮಾನಿಗಳು ಒಂದ್ 70% ಜನ ಯಾರ ಕೆಲವು ಮಾಡ್ತಾರೆ ಮಾಡ್ತಾರೆ, ನಮ್ಮ ಮೇಲೆಲ್ಲ ಗೂಬೆ ಕೂರಿಸ್ಬಿಡ್ತಾರ, ಬೇಸರ ಆಗ್ಬಿಟ್ಟು. ದಯವಿಟ್ಟು ಆ ತರ ಮಾಡೋದ್ ಬೇಡ. ಥ್ಯಾಂಕ್ ಯು ಸರ್.
0: ಅಲ್ಲ, ಎಲ್ಲರನ್ನೂ ಒಂದೇ ರೀತಿ ನೋಡ್ಲಿಕ್ಕೆ ಆಗಲ್ಲ, ಆದ್ರೆ ಕೆಲವರು ಇದಾರೆ
1: ಕಾಮೆಂಟ್ಸ್ ಮಾಡೋದು ಇರ್ತಾರಲ್ಲ, ಅವ್ರು ಬರೀ ಅದೇ ಕೆಲಸ ಆಗಿರುತ್ತೆ. ಕೆಲವರು ಎಲ್ಲರೂ ಅಲ್ಲ, ಅವರು ನಮ್ಮ ಸ್ನೇಹಿತರೆ.
0: ಅಲ್ಲ, ಕೆಲವರು ಧ್ವನಿ ಬದಲಾಯಿಸ್ಕೊಂಡು ಮಾಡ್ತಾರೆ, ಕೆಲವರು ಹೆಸರೇ ಬದಲಾಯಿಸ್ಬಿಡ್ತಾರೆ, ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರೇ ಬದಲಾಯಿಸ್ಬಿಡ್ತಾರೆ. ಅಲ್ಲ, ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲರೂ ಅಂದ್ರಲ್ಲ, ಕೆಲವರು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೆ ಮಾಡಿ ಒಂದು ಹಾಡನ್ನ ಕೇಳೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಪಡ್ತಾರೆ ಅಂತ.
1: ರಾಮ ಪರಶುರಾಮ ಹಾಡ್ ಕೇಳಾರು, ಅವರು ನೋಡಿ ಇಂದಿನ ಬೇರೆ ಜಾತಿ ಉಗ್ರ ಅಂತ ಇದು ಮಾಡಿದ್ರು, ಇನ್ನೊಂದು ಹೆಸರು ಹೇಳಿದ್ರು ಬ್ಲೈಂಡ್ ಅಂತಾರೆ ನೋಡಿ. ಅದೇ ರೀತಿ ಬೆಂಗಳೂರಿನಲ್ಲಿ ಇದ್ದಾರೆ ವಿಜಯ್ ಕುಮಾರ್ ಅಂತ ಹೇಳಿ ಅವರು.
0: ಅಲ್ಲ, ಇರ್ಲಿ, ಅವ್ರ ಹೆಸರುಗಳು ಬೇಡ,
1: ಗೊತ್ತಾಗುತ್ತೆ ನಮ್ಗೆ ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ. ರೆಗ್ಯುಲರ್ ನಾನು ಕೇಳ್ತೇನೆ, ಬೆಳಿಗ್ಗೆ 5:53 ಹಾಕಿದ್ರೆ ರಾತ್ರಿ 11:03 ಕ್ಯಾಪ್ ಮಾಡೋದು ನಾನು.
0: ಹೌದು ಉಮೇಶ್ ಅವ್ರ, ನಂಗೆ ಗೊತ್ತಾಗುತ್ತೆ ನೀವು ಮೆಸೇಜ್ ಮಾಡ್ತಾನೆ ಇರ್ತೀರಿ. ಹಾಗಾಗಿ ನಿಮ್ಗೆ ಇವತ್ತು ಯಾವ ಹಾಡನ್ನ ಕೇಳೋಣ ಕೇಳಿಸೋಣ?
1: ತುಂಬಾ ಅಪರೂಪ, ಫಸ್ಟ್ ಟೈಮ್ ನಾನು ಯಾವತ್ತೂ ಮೆಲೋಡಿ ಗೀತೆಗಳನ್ನು ಕೇಳೋದು. ಈ ಹಾಡು ಅವಾಗಿಂದೆ ರಾಜನಾಗಿಂದ ಎಲ್ಲ ಬೆರೆದು ಹೇಗೆ ಇಷ್ಟು ಪ್ರಿಯ ಒಳ್ಳೊಳ್ಳೆ ಗೀತೆ ಇದ್ವು. ಅದೇ ರೀತಿ ಪ್ರೀತಿಯಲ್ಲಿ ಸಹಜ ಅಂತಪ್ಪ, ಈ ಒಲವು ಅಂತ ಡಿಫ್ರೆಂಟ್ ಫಸ್ಟ್ ಟೈಮ್ ಕೇಳ್ತಾರೆ. ನನಗಂತೂ ತುಂಬಾ ಇಷ್ಟ. 24-ಕ್ಯಾರೆಟ್ ಗೋಲ್ಡ್ ಅಷ್ಟು ಮೆಲೋಡಿ ಆಗಿದೆ. ನನಗಂತೂ ಒಂದು 2-3-4 ಸರಿ ಕೇಳಿದ್ರೆ ಜಂಗು ಅರ್ಥ ಆಗುತ್ತೆ.
0: ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ ಉಮೇಶ್ ಅವರೇ.
1: ನನಗೆ ತುಂಬಾ ಇಷ್ಟ.

0: 12:47 ಈ ಸಮಯದಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ಹಲೋ.
0: ಹಲೋ, ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರ?
1: ಸರ್, ನಮ್ಮ ಮಡಿಗೇರಿ ತಾಲೂಕು ಮಡಿಗೇರಿಯಿಂದ.
0: ಮಡಿಗೇರಿ. ಹಲೋ, ನಿಮ್ಮ ಊರ ಹೆಸರು?
1: ಸರ್, ನಾಗಲಾಪುರ ಅಂತ ಸರ್.
0: ನಾಗಲಾಪುರ.

0: ಕೇಳಿಸ್ತಾ ಇದೆಯಾ ನಾ ಮಾತಾಡೋದು?
1: ಕೇಳಿಸ್ತಾ ಇದೆ, ಹೇಳಿ ಸರ್.
0: ಏನ್ ಮಾಡ್ಕೊಂಡಿದ್ದೀರಾ ನೀವು?
1: ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ.
0: ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರ? ಎಲ್ಲಿ, ಯಾವ ಏರಿಯಲ್ಲಿ?
1: ಇಲ್ಲಿ ಬಿ ಎಲ್ ಅಂತ ಸರ್.
0: ಬಿ ಎಲ್ ಅಲ್ಲಿ ಏನಾಗಿ?
1: ಹೌದು, ನಾವು ಕಾಂಟ್ರಾಕ್ಟ್ ವರ್ಕರ್ ಸರ್.
0: ಇತ್ತೀಚೆಗೆ ಕರೆ ಮಾಡಿದಿರಾ
1: ಸರ್?
0: ಇತ್ತೀಚೆಗೆ ಕರೆ ಮಾಡಿದಿರಾ?
1: ಹೌದು ಸರ್, ಫಸ್ಟ್ ಟೈಮ್ ಸರ್.
0: ಫಸ್ಟ್ ಟೈಮಾ?
1: ಹೌದು ಸರ್.
0: ಯಾವ ಹಾಡನ್ನ ಕೇಳಬೇಕು
1: ಸರ್? ಸಿಪಾಯಿಯಿಂದ ಸ್ನೇಹ ಸ್ನೇಹ ಪ್ರೀತಿಗೆ ಪ್ರೀತಿ.
0: ನಿಮ್ಮ ಹೆಸರೇನಂದ್ರಿ?
1: ಬಾಲರಾಜು ಸರ್.
0: ಬಾಲರಾಜ್, ಬಾಲರಾಜ್ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಈ ಹಾಡು ಯಾಕೆ ಇಷ್ಟ
1: ಸರ್? ನಾವು ತೆಲುಗು ಚಿರಂಜೀವಿ ಅಭಿಮಾನಿ, ಮತ್ತೆ ಕನ್ನಡದಲ್ಲಿ ಮೆಗ ಇವ್ರದು ರವಿಚಂದ್ರನ್ ಅಭಿಮಾನಿ ಸರ್.
0: ಇಬ್ರು ನಟಿಸಿರುವಂತಹ ಚಿತ್ರ, ಅದಕ್ಕಾಗಿ ನಿಮ್ಗೆ ಇಷ್ಟ. ಹಾಡಲ್ಲೂ ಇಬ್ರು ಇದ್ದಾರೆ.
1: ಹೌದು ಸರ್.
0: ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಓಕೆ ಸರ್, ಥ್ಯಾಂಕ್ ಯು ಸರ್.
0: ನಮಸ್ಕಾರ.

0: ನಮ್ಮ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಕಾಲರ್ ಇವರು. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ. ಇನ್ನೊಂದ್ಸರಿ ಹೇಳಿ.
1: ರೂಪಾ ಶಿವಣ್ಣ ಅಂತ ಸರ್, ಮೈಸೂರಿಂದ.
0: ರೂಪಾ ಶಿವಣ್ಣ. ರೂಪಾ ಅವ್ರೆ ಏನ್ ಮಾಡ್ಕೊಂಡಿದೀರಾ? ಇದೇ ಫಸ್ಟ್ ಟೈಮ್ ಕರೆ ಮಾಡಿದ್ದು ಅಂತ ಹೇಳಿ. ನಮ್ಮ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಹಲೋ, ಕೇಳಿಸ್ತಾ ಇದೆಯಾ? ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ? ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ ನಿಮ್ಗೆ? ಇವತ್ತೇ ಫಸ್ಟ್ ಟೈಮ್ ಪ್ರಯತ್ನ ಪಟ್ರಾ?
1: ಬೆಳಗ್ಗೆ ನಾದೋಪಾಸನ ಎಲ್ಲ ಬರುತ್ತೆ ಅಲ್ಲ ಸರ್, ಭಕ್ತಿ ಗೀತೆಗಳು ಅದೆಲ್ಲ ಕೇಳ್ತಾ ಇರ್ತೀವಿ ಸರ್ ವಾಕ್ ಹೋಗೋ ಟೈಮಲ್ಲಿ.
0: ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ
1: ಸರ್? ನಾನು ಮೋಜುಗಾರ ಸೊಗಸುಗಾರ ಮೂವಿಯಿಂದ ಸರ್. ಮೋಜುಗಾರನ ಸೊಗಸುಗಾರನ ಅಂತ ಸಾಂಗ್ ಇದೆಯಲ್ಲ ಸರ್, ಅದು ಸರ್.
0: ಆ ಹಾಡು ಇಷ್ಟ ಆಗುತ್ತೆ. ಹೌಸ್ ವೈಫ್ ಅಲ್ವಾ ನೀವು? ಆಯ್ತು. ಮಧ್ಯಾಹ್ನದ ಕೆಲಸಗಳು? ನಮ್ಮ ವಾಹಿನಿ ಕೇಳ್ತಾ ಇದ್ರೆ ಕೆಲಸ ಮುಗಿಸೋದೇ ಗೊತ್ತಾಗಲ್ಲ. ಧನ್ಯವಾದಗಳು ಕರೆ ಮಾಡಿದಕ್ಕೆ ರೂಪಾ ಅವರೇ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ.
2: ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ ಸೋ

ಮೋಜುಗಾರ ಸೊಗಸುಗಾರ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಕರಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 1 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಿ ಹೊಸದಾಗಿ ಮತದಾರರ ಪಟ್ಟಿ ಪರಿಷ್ಕರಿಸುವಂತೆ ಒತ್ತಾಯಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನ ಅಕ್ರಮ ನೇಮಕಾತಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೇಲ್ಮನೆಯಲ್ಲಿ ಒತ್ತಾಯಿಸಿದ್ದಾರೆ. ಸೇವೆಯೇ ಜೀವನದ ಮುಖ್ಯ ಉದ್ದೇಶವಾಗಿರಬೇಕು ಹಾಗೂ ಅದು ಪ್ರತಿಯೊಬ್ಬರಲ್ಲೂ ಸಹಜವಾಗಿ ಅಡಕವಾಗಿರಬೇಕು. ರಾಜಕೀಯದಲ್ಲಿಯೂ ಉನ್ನತ ಸ್ಥಾನಕ್ಕೆ ತಲುಪಿದಾಗ ಸೇವೆಯೇ ಮಾರ್ಗದರ್ಶಕ ತತ್ವವಾಗಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ತಿರುಪತಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಸಂಬಂಧಿಸಿದ ಪ್ರಕರಣವೊಂದರಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ದೆಹಲಿ, ಮೊಹಾಲಿ, ಚಂಡೀಗಢ, ಪಂಚಕುಲ ಮತ್ತು ಲುಧಿಯಾನದಾದ್ಯಂತ 26 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಿದೆ. ಭಾರತದ ನೌಕಾಯಾನ ವಲಯ ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಬಲವಾದ ಆಧಾರ ಸ್ತಂಭವಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27ರಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಕ್ರೀಡಾಲೋಕದ ಪ್ರತಿಷ್ಠಿತ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ 2032 ಪಂದ್ಯಾವಳಿಯ ಆತಿಥ್ಯವನ್ನು ಭಾರತದ ಪುಣೆ ನಗರ ಪಡೆದುಕೊಂಡಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆದ ಯುಸಿಐ ಕಾಂಗ್ರೆಸ್ ಸಭೆಯಲ್ಲಿ ಈ ಐತಿಹಾಸಿಕ ತೀರ್ಮಾನವನ್ನು ಪ್ರಕಟಿಸಲಾಗಿದೆ. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಚೈನೀಸ್ ತೈಪೆ ವಿರುದ್ಧ ಭಾರತ 37-21 ಅಂಕಗಳ ಗೆಲುವು ದಾಖಲಿಸಿದೆ. ಈ ಮೂಲಕ ಗ್ರೂಪ್ ಎನಲ್ಲಿ ಅಗ್ರಸ್ಥಾನದೊಂದಿಗೆ ಭಾರತದ ಪುರುಷರ ತಂಡ ಅಜೇಯ ಓಟ ಮುಂದುವರೆಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ ಗಮನಿಸಿ, ಅಕ್ಟೋಬರ್ 2 ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
2: ರಸ್ತೆ ಬದಿ ಕಸ ಬಾಟಲ್ಗಳನ್ನು ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗು ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ, ನಾಗರಿಕರೇ ಇವರು, ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ, ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು? ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು? ಇನ್ಯಾರು, ನಾವೇ ತಾನೆ.
3: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
1: ಕೆಳಗರೆ ಇವತ್ತು 1:20 ಗೇಮ್ ಶೋ ಕಾರ್ಯಕ್ರಮದಲ್ಲಿ ನಮ್ಮ ನಾಡು, ನಿಮ್ಮೂರು, ನಿಮ್ಮೂರಿನ ಸಂಸ್ಕೃತಿ, ನಿಮ್ಮೂರಿನ ಆಚರಣೆ ಎಲ್ಲದರ ಬಗ್ಗೆ ತಿಳಿಸ್ಲಿಕ್ಕೆ ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802226257, ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802226327. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಊರಿನ ಬಗ್ಗೆ, ನಿಮ್ಮ ಊರಿನ ವಿಶೇಷತೆಯ ಬಗ್ಗೆ ನಮ್ಮ ಜೊತೆ ಮಾತನಾಡಬಹುದು, ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸೋದನ್ನು ಮರಿಬಿಡಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ G4 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟ್ರೀಯ ಅಭಿವೃದ್ಧಿಯ ಆಧಾರಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032 UCI ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್, ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ವಾರ್ತೆಗಳ ವಿವರ. ಸೇವೆಯೇ ಜೀವನದ ಮುಖ್ಯ ಉದ್ದೇಶವಾಗಿರಬೇಕು ಹಾಗೂ ಅದು ಪ್ರತಿಯೊಬ್ಬರಲ್ಲೂ ಸಹಜವಾಗಿ ಅಡಕವಾಗಿರಬೇಕು. ರಾಜಕೀಯದಲ್ಲಿಯೂ ಉನ್ನತ ಸ್ಥಾನಕ್ಕೆ ತಲುಪಿದಾಗ ಸೇವೆಯೇ ಮಾರ್ಗದರ್ಶಕ ತತ್ವವಾಗಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಡ್ನಗರದಿಂದ ವಾರಣಾಸಿಗೆ ಯಾತ್ರೆ ಕೈಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ವರ್ಚುಯಲ್ ಮೂಲಕ ಸಂವಾದ ನಡೆಸಿದರು. ಈ ವೇಳೆ ಅವರು ಸೇವೆಯೇ ಪರಮ ಕರ್ತವ್ಯ ಎಂಬ ತತ್ವ ಸದಾ ಮಾರ್ಗದರ್ಶಕವಾಗಿರಬೇಕು ಎಂದು ಅವರು ಹೇಳಿದರು. ಸಂವಾದದ ವೇಳೆ ಸೇವಾ ಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಂಡರು. ಯಾತ್ರೆಯ ಅಂಗವಾಗಿ ಸಸಿ ನೆಡುವುದು ಹಾಗೂ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು. ಯಾತ್ರೆಯ ಸಂದರ್ಭದಲ್ಲಿ ಜನರನ್ನು ಭೇಟಿ ಮಾಡಿ ವಿವಿಧ ಸರ್ಕಾರಿ ಯೋಜನೆಗಳಿಂದ ದೊರೆಯುತ್ತಿರುವ ಪ್ರಯೋಜನಗಳ ಕುರಿತು ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆದಿರುವುದಾಗಿಯೂ ಸೇವಾ ಯಾತ್ರಿಗಳು ಪ್ರಧಾನಿಯವರಿಗೆ ಮಾಹಿತಿ ನೀಡಿದರು. ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್ ಒಳಗೊಂಡ G4 ದೇಶಗಳ ವಿದೇಶಾಂಗ ಸಚಿವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಭದ್ರತಾ ಮಂಡಳಿಯ ಖಾಯಂ ಹಾಗೂ ಖಾಯಂ ಅಲ್ಲದ ಎರಡೂ ವರ್ಗಗಳಲ್ಲಿ ಸದಸ್ಯತ್ವ ವಿಸ್ತರಣೆ ಸುಧಾರಣೆಯ ಪ್ರಮುಖ ಅಂಶವಾಗಿದೆ ಎಂದು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ಸೇರಿದಂತೆ ಕಡಿಮೆ ಪ್ರತಿನಿಧಿತ ಪ್ರದೇಶಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಅಗತ್ಯವಿದೆ ಎಂದರು. ಭದ್ರತಾ ಮಂಡಳಿ ಸುಧಾರಣೆಗೆ ಸಂಬಂಧಿಸಿದ ಅಂತರ್ ಸರ್ಕಾರಿ ಮಾತುಕತೆಗಳಲ್ಲಿ ಸ್ಪಷ್ಟ ಪ್ರಗತಿ ಕಾಣದಿರುವ ಬಗ್ಗೆ G4 ಕಳವಳ ವ್ಯಕ್ತಪಡಿಸಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ವಿಶ್ವಸಂಸ್ಥೆಯ 81ನೇ ಸಾಮಾನ್ಯ ಸಭೆಯ ಅಧಿವೇಶನದ ಹಿನ್ನೆಲೆಯಲ್ಲಿ ಭಾರತ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಸಹಕಾರ ವೇದಿಕೆಯಾದ FIPIC ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್ ವಹಿಸಿದ್ದರು. ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ FIPIC ಸಹಭಾಗಿತ್ವ ಮತ್ತು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಯಿತು. FIPIC ಚೌಕಟ್ಟಿನಡಿ ನಡೆದ 2ನೇ ವಿದೇಶಾಂಗ ಸಚಿವರ ಸಭೆ ಇದಾಗಿದೆ. ಭಾರತದ ನೌಕಾಯಾನ ವಲಯ ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಬಲವಾದ ಆಧಾರಸ್ತಂಭವಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ಇಂದು ಆಚರಿಸಲಾಗುತ್ತಿರುವ ವಿಶ್ವ ನೌಕಾಯಾನ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಮೂಲಸೌಕರ್ಯ ಆಧುನೀಕರಣ, ನೀತಿ ಸುಧಾರಣೆಗಳು ಹಾಗೂ ನಾವಿಕರ ಕಲ್ಯಾಣಕ್ಕೆ ಆದ್ಯತೆ ನೀಡುವ ಮೂಲಕ ನೌಕಾಯಾನ ಕ್ಷೇತ್ರವನ್ನು ಬಲಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ವ್ಯಾಪಾರ ಮತ್ತು ಆರ್ಥಿಕತೆಗೆ ನೌಕಾಯಾನ ಕ್ಷೇತ್ರದಲ್ಲಿ ಶ್ರಮಿಸುವ ಸಿಬ್ಬಂದಿ ಹಾಗೂ ನಾವಿಕರ

0: ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಗುರುವಾರದಂದು ವಿಶ್ವ ನೌಕಾಯಾನ ದಿನವನ್ನು ಆಚರಿಸಲಾಗುತ್ತಿದೆ. ಈ ವರ್ಷ ನೀತಿಯಿಂದ ಅನುಷ್ಠಾನಕ್ಕೆ ನೌಕಾಯಾನ ಶ್ರೇಷ್ಠತೆಯತ್ತ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದ್ದು, ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವುದಕ್ಕೆ ಆದ್ಯತೆ ನೀಡಲಾಗಿದೆ. ಜಾಗತಿಕ ವ್ಯಾಪಾರದ 80% ಹೆಚ್ಚು ಸರಕು ಸಾಗಣೆ ಹಡಗುಗಳ ಮೂಲಕವೇ ನಡೆಯುತ್ತಿದ್ದು, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನೌಕಾಯಾನಕ್ಕೆ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಇದೇ 27ರ ಭಾನುವಾರದಂದು ಎಲ್ಲ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಯುಎಫ್ಬಿಯು ಇದೇ 28-30ರವರೆಗೆ ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಮತ್ತು ಕರೆನ್ಸಿ ಚೆಸ್ಟ್ಗಳು ಭಾನುವಾರ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿವೆ. ಪ್ರಸ್ತಾವಿತ ಮುಷ್ಕರವನ್ನು ಮುಂದೂಡುವಂತೆ ಸರ್ಕಾರ ಮತ್ತು ಬ್ಯಾಂಕ್ ಆಡಳಿತ ಮಂಡಳಿಗಳು ಕಾರ್ಮಿಕ ಸಂಘಟನೆಗಳಿಗೆ ಮನವಿ ಮಾಡಿದ್ದು, ಅಗತ್ಯ ಬ್ಯಾಂಕಿಂಗ್ ಸೇವೆಗಳು ನಿರಂತರವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ.
4: ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014ರಲ್ಲಿ ಕೇವಲ 2.8 GW ಭಾರತದ ಸೌರವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026ರ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026ರ ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ.
0: ಕ್ರೀಡಾ ಲೋಕದ ಪ್ರತಿಷ್ಠಿತ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ 2032 ಪಂದ್ಯಾವಳಿಯ ಆತಿಥ್ಯವನ್ನು ಭಾರತದ ಪುಣೆ ನಗರ ಪಡೆದುಕೊಂಡಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆದ ಯುಸಿಐ ಕಾಂಗ್ರೆಸ್ ಸಭೆಯಲ್ಲಿ ಈ ಐತಿಹಾಸಿಕ ತೀರ್ಮಾನವನ್ನು ಪ್ರಕಟಿಸಲಾಗಿದ್ದು, ಈ ಮೂಲಕ ಸೈಕ್ಲಿಂಗ್ ವಿಭಾಗದ ಈ ಜಾಗತಿಕ ಸರಣಿಯು ಭಾರತದಲ್ಲಿ ಆಯೋಜನೆಗೊಳ್ಳುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಮಹಾರಾಷ್ಟ್ರ ಸರ್ಕಾರ, ಭಾರತೀಯ ಸೈಕ್ಲಿಂಗ್ ಒಕ್ಕೂಟ ಹಾಗೂ ಕೇಂದ್ರ ಸರ್ಕಾರದ ಜಂಟಿ ಸಹಯೋಗದೊಂದಿಗೆ ಈ ಬಿಡ್ ಸಲ್ಲಿಸಲಾಗಿತ್ತು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ 5ನೇ ದಿನವಾದ ಇಂದು ಕಬಡ್ಡಿ ಸ್ಪರ್ಧೆಯಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಇಂದು ನಡೆದ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೀನಾ ತೈಪೆ ವಿರುದ್ದ 32-21 ಅಂಕಗಳ ಅಂತರದಲ್ಲಿ ಭಾರತ ಗೆಲುವು ದಾಖಲಿಸಿದೆ. ಇದು ಗುಂಪು ಹಂತದಲ್ಲಿ ಭಾರತಕ್ಕೆ ಸತತ 4ನೇ ಗೆಲುವಾಗಿದೆ. ಈ ನಡುವೆ ಭಾರತದ ಮಹಿಳಾ ತಂಡ ಇರಾನ್ ತಂಡವನ್ನು ಗುಂಪು ಹಂತದಲ್ಲಿ 37-23 ಅಂಕಗಳ ಅಂತರದಲ್ಲಿ ಮಣಿಸಿದೆ. ಇದಕ್ಕೂ ಮುನ್ನ ಮಹಿಳಾ 60 ಕೆಜಿ ವುಶು ಸಾಂಡಾ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ರೋಷಿಬಿನಾ ದೇವಿ ನಾವೋರೆಮ್ ಚೀನಾದ ಝಾಂಗ್ ಕ್ಸಿಯಾ ವುಯು ವಿರುದ್ದ 0-2 ಅಂತರದಿಂದ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದರು. ಇದು ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿ ರೋಷಿಬಿನಾ ಅವರಿಗೆ ಲಭಿಸುತ್ತಿರುವ

0: ಸತತ ಮೂರನೇ ಪದಕವಾಗಿದೆ. ಇನ್ನೊಂದೆಡೆ ರೋಮಿಂಗ್ ಸ್ಪರ್ಧೆಯ ಪುರುಷರ ಡಬಲ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಅತ್ಯುತ್ತಮ ಪ್ರದರ್ಶನ ನೀಡಿ ಕಂಚು ಪದಕವನ್ನು ತನ್ನದಾಗಿಸಿಕೊಂಡಿತು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದು ಅವರ ಮುಂದಿನ ಕ್ರೀಡಾಪಯಣಕ್ಕೆ ಶುಭ ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27ರಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲೂ ಪ್ರಸಾರವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ G4 ರಾಷ್ಟಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿಯ ಆಧಾರ ಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032ರ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಮಧ್ಯಾಹ್ನದ ಗೇಮ್ ಶೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಗೇಮ್ ಶೋ ಕಾರ್ಯಕ್ರಮದಲ್ಲಿ ನಮ್ಮ ನಾಡು, ನಿಮ್ಮ ಊರು, ನಿಮ್ಮ ಊರಿನ ವಿಶೇಷತೆ, ಸಂಸ್ಕೃತಿ, ಭಾಷೆ ಎಲ್ಲದರ ಬಗ್ಗೆ ಇವತ್ತು ನೀವು ಮುಕ್ತವಾಗಿ ಮಾತನಾಡಲು ಅವಕಾಶ ಇದೆ. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮುಖಾಂತರ ನೀವು ಮಾತನಾಡಬಹುದು.
2: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
3: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಇವತ್ತಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಒಂದು ಹಾಡನ್ನು ಪ್ರಸಾರ ಮಾಡ್ತೀವಿ. ಕಾರ್ಯಕ್ರಮದ ಮೊದಲಿಗೆ ನೋಡೋಣ ಯಾರು ಎಲ್ಲಿಂದ ಕರೆ ಮಾಡ್ತಾರೆ ಅಂತ. ನಮ್ಮ ನಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 0802216125. ಹಾಗೇ ಮತ್ತೊಂದು ದೂರವಾಣಿ ಸಂಖ್ಯೆ 0800222 6392 7.

0: ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಬೆಂಗಳೂರಿನವರೇ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಿ?
1: ಚಂದ್ರು.
0: ಚಂದ್ರು. ಚಂದ್ರು ಎಲ್ಲಿಂದ?
1: ಬೆಂಗಳೂರು ಸರ್.
0: ಬೆಂಗಳೂರಲ್ಲಿ ಯಾವ ಏರಿಯಾ ನೀವು?
1: ತಣಿಸಂದ್ರ.
0: ತಣಿಸಂದ್ರ. ಹೇಳಿ ಚಂದ್ರು ಅವರೇ, ಇವತ್ತು ನಮ್ಮ ನಾಡು ಅಂತ ಕಾರ್ಯಕ್ರಮ ಅಂದ್ರೆ ಅವರ ಊರು ಅಥವಾ ಅವರ ಏರಿಯಾ ನಗರ ಅದರ ವಿಶೇಷತೆ, ಹಾಗೇನೆ ಭಾಷೆ ಬದಲಾವಣೆಗಳು ಹೇಗಿರುತ್ತೆ, ಕಲ್ಚರಲ್ ಬದಲಾವಣೆಗಳು ಸಾಂಸ್ಕೃತಿಕವಾಗಿ ಹೇಗೆ ಬದಲಾಗತ್ತೆ, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮುಕ್ತವಾಗಿ ಮಾತನಾಡಬಹುದು. ನೀವು ನೋಡಿದಂತ ತಣಿಸಂದ್ರ ಅಥವಾ ಇವತ್ತಿನ ತಣಿಸಂದ್ರ ಹೇಗೆ?
1: ಎಲ್ಲ ತರ ಹಿಂದೂ ಹಬ್ಬ ಅದೆಲ್ಲ ಆಚರಣೆ ಮಾಡಿ ಚೆನ್ನಾಗಿದ್ರು. ಈಗೆಲ್ಲ ನಾರ್ತ್ ಇಂಡಿಯನ್ಸ್ ಅವರು ಇವರೆಲ್ಲ ಬಂದು ನಮ್ ಜನ ಇಲ್ಲಿರೋರೆ ಎಲ್ಲ ಚೇಂಜ್ ಆಗ್ತಾ ಇದಾರೆ.

0: ನಮ್ಮ ಕನ್ನಡದವರೇ ಕನ್ನಡನ ಬಿಟ್ಟು ಬೇರೆ ತರ ಚೇಂಜ್ ಹಾಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದಾರೆ ಎಲ್ಲರೂ.
1: ಅಲ್ಲ, ಈಗ ಬದಲಾವಣೆ ಜಗದ ನಿಯಮ ಅಂತ ಒಂದು ಮಾತಿದೆ ಅಲ್ವಾ, ಆದ್ರೆ ಬದಲಾದ ಕಾಲಮಾನದಲ್ಲಿ ನಮ್ಮತನ ಬಿಡಬಾರದು.
0: ನಮ್ಮತನ ಬಿಟ್ಬಿಟ್ಟಿದಾರೆ ಅದ. ನಮ್ಮತನ ನಮ್ಮ ಜನ ಬಿಟ್ಬಿಟ್ಟಿದ್ದಾರೆ. ನಮ್ಮ ಜನಕ್ಕೆ ಯಾರೇ ಬರ್ಲಿ ಫಸ್ಟ್ ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ, ನಮ್ಮ ಕನ್ನಡನೇ ಮಾತಾಡಲ್ಲ.
1: ಅವ್ರಿಗೆ ಭಾಷೆ ಕಲೀರಿ,
0: ಕಲಿಸುವಂತ
1: ಪ್ರಯತ್ನ ಮಾತಾಡೋ ಪ್ರಯತ್ನ ಮಾಡೋದೇ ಇಲ್ಲ.
0: ಯಾಕೆ ಆಗ್ತದೆ ಹಂಗಂದ್ರೆ ಅವ್ರಿಗೆ ಬಿಸ್ನೆಸ್ ಬೇಕಷ್ಟೇ. ನಮ್ಮ ಭಾಷೆ ಮುಖ್ಯ ಇಲ್ಲ. ಒಂದ್ಸಲ ಕಸ್ಟಮರ್ ಬಂದ್ರೆ ನೆಕ್ಸ್ಟ್ ಟೈಮ್ ರಿಟರ್ನ್ ಅಲ್ಲಿ ಬರ್ಬೇಕು ಅವರು.
1: ಇನ್ನು
0: ಈ ತರ ಆಗ್ಬಿಟ್ಟಿದೆ ನಮ್ಮ, ಇದರಿಂದನೇ ಕನ್ನಡ ತುಂಬಾ ಹೆಲ್ಮಟ್ಟಿಗೆ ಹೋಗ್ತಾ ಇದೆ.
1: ಇಲ್ಲ, ಖಂಡಿತ ಇದರಿಂದ ಹೋಗೋದಿಲ್ಲ. ಆದ್ರೆ ಒಂದೇನಂದ್ರೆ, ಹೆಚ್ಚು ಬಳಕೆ ಮಾಡಿದ್ರೆ ಬಳಸಿದ್ರೆ ಆಗ ಬರುತ್ತೆ ಭಾಷೆ, ಬರುತ್ತೆ ಗೊತ್ತಿಲ್ಲದೆ ಇರೋರ್ಗೆ ಭಾಷೆ.
0: ನಮ್ಮ ಮನೆಯಲ್ಲಿ ನಮ್ಮ ಜನನೇ ನಮ್ಮ ಭಾಷೆ ಮಾತಾಡ್ತಾ ಇಲ್ಲ ಅಂದ್ರೆ ಹೆಂಗೆ ಸರ್?
1: ಹೇಳಿ ಹೇಳಿ, ಇವತ್ತಿಂದ ಹೇಳಿ,
0: ನೀವು ಹೇಳ್ತೇನೆ ಇರ್ತೀವಿ ಕನ್ನಡ ಮಾತಾಡಿ ಅದ್ಮೇಲೆ ಯಾರು ಮಾತಾಡ್ತಿದ್ರೆ?
1: ಅಲ್ಲ, ಈಗ ಇನ್ಮೇಲೆ ಇಷ್ಟು ದಿನ ಏನಾಯ್ತು ಅನ್ನೋದನ್ನ ಬಿಟ್ಬೇಡ. ಇವತ್ತಿಂದ ಈ ಕ್ಷಣದಿಂದ ನೀವು ಸಾಧ್ಯವಾದಷ್ಟು ಅಥವಾ ಎಲ್ಲ ವಿಭಾಗದಲ್ಲಿ ಕನ್ನಡದಲ್ಲಿ ವ್ಯವಹರಿಸಿ ನಿಮ್ಮ ಸುತ್ತಮುತ್ತ ಇರೋರ್ಗೆ ಹೇಳಿ, ನಾನು ಹೇಳ್ತೇನೆ ಆಯ್ತಾ?
0: ಹಾಗೇನೆ
1: ಹಾಗೇನೆ
0: ಮಾಡ್ತಾ ಇದ್ದೀನಿ,
1: ಈ ಕೆಲಸನ ನಿರಂತರವಾಗಿ ಮಾಡೋಣ, ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ.
0: ಫ್ರೆಂಡ್ಸ್ ಬೈತೀನಿ, ನೀವೇ ಯಾಕೆ ಈ ತರ ಮಾಡ್ತೀರಾ ಅನ್ಬಿಟ್ರು.
1: ಇಲ್ಲ ಅಲ್ಲ, ಈಗ ಏನ್ ಗೊತ್ತಾ, ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ರೆ ಅದೇ ಬರ್ತಾ ಹೋಗುತ್ತೆ. ಹಾಗಾಗಿ ಪಾಸಿಟಿವ್ ಆಗಿರೋಣ, ಖಂಡಿತ ಎಲ್ಲ ವಿಷಯಗಳು ಸರಿ ಹೋಗುತ್ತೆ. ಎಲ್ಲದಕ್ಕೂ ಸಮಯ ಬೇಕಾಗತ್ತೆ. ಇನ್ನು
0: ಸಮಯ ತುಂಬಾ ಕೊಟ್ಟಿದೆ ಸರ್, ಜನ ನೆಗೆಟಿವ್ ಬಿಟ್ಬಿಟ್ಟಿದ್ದಾರೆ.
1: ಇಲ್ಲಿ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ತಣಿಸಂದ್ರದ ವಿಶೇಷತೆ ಅಂದ್ರೆ, ನೀವು ತಣಿಸಂದ್ರದ ಮೂಲ ನಿವಾಸಿಗಳಾಗಿರೋದ್ರಿಂದ ನೀವು
0: ಹಲ್ಸೂರು
1: ಹಲ್ಸೂರು ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ ಅಲ್ಲ ಹಲ್ಸೂರು ಸುತ್ತ.
0: ಹೌದು, ಅಲ್ಲಿ ಹನುಮಾನ್ ಟೆಂಪಲ್ ಇದೆ, ಚೆನ್ನಾಗಿದೆ.
1: ದತ್ತಿ ಇಲಾಖೆಯ ದೇವಸ್ಥಾನಗಳೇ ಬಹಳಷ್ಟು ಇದೆ ಅನ್ಸುತ್ತೆ.
0: ದತ್ತಿ ಇಲಾಖೆಯ ದೇವಸ್ಥಾನ ಅಲ್ಲಿ ಇಲ್ಲ ಸರ್,
1: ಹಲ್ಸೂರಲ್ಲಿ.
0: ಹಲ್ಸೂರಲ್ಲಿ
1: ತೇರೆಲ್ಲ ಆಗತ್ತಲ್ವಾ? ಅದೇ ತೇರಲ್ಲಿ, ತೇರೆಲ್ಲ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ
0: ಸೋಮೇಶ್ವರ ದೇವಸ್ಥಾನ ಇದೆ.
1: ಹೌದು ಹೌದು ಹೌದು,
0: ಅದು ತೇರೆಲ್ಲ ಆಗೋದು ಹಲ್ಸೂರು ಜೋಗಪಳ್ಳಿಯಲ್ಲಿ. ಇಲ್ಲಿ ಯಾವ್ದು ಹತ್ರ ಆಗೋದಿಲ್ಲ. ಕನಿಸಲ್ಲಿ ದೇವಸ್ಥಾನ ಇದೆ ಅಷ್ಟೇ, ಅಂತ ಫೇಮಸ್ ದೇವಸ್ಥಾನ ಯಾವ್ದಿಲ್ಲ.
1: ಇಲ್ಲಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ಚಂದ್ರ ಅವರೇ.
0: ತುಂಬಾ
1: ಖುಷಿ ಆಯ್ತು ನಿಮ್ಮನ್ನ,
0: ಸುಮ್ಮನೆ ಮಾಡಿದೆ.
1: ಇಲ್ಲ, ನಿಮ್ಮನ್ನ ಮಾತಾಡ್ಸಿದ ಖುಷಿ ಆಯ್ತು, ನಿಮ್ ಭಾವನೆ ಇಷ್ಟ ಆಯ್ತು. ಯಾಕೆಂದ್ರೆ ನೋಡಿ, ಎಲ್ಲರಿಗೂ ಈ ಭಾವನೆ ಬರಬೇಕು, ಆಗ ಒಂದು ಸದೃಢ ಸಮಾಜವನ್ನ ಕಟ್ಲಿಕ್ಕೆ ಸಾಧ್ಯ. ನೀವು ಸ್ವಚ್ಛತೆ ಬಗ್ಗೆ ಮಾತನಾಡ್ತಿದ್ರಿ, ಹಾಗೇನೆ ಟ್ರಾಫಿಕ್ ಬಗ್ಗೆ ಮಾತಾಡಿದ್ರಿ.
0: ಸಮಾಜ ದುಡ್ಡು ಬೇಕಷ್ಟೇ.
1: ಇಲ್ಲ ಇಲ್ಲ,
0: ಸಮಾಜ ಹೆಂಗನವಾಗಿ ಒಂದು ರೋಡ್ ಆಗಿತ್ತಾರೆ, ವರ್ಷಾಂಗತ್ಲದೆ ಬಿಟ್ಬಿಡ್ತಾರೆ. ಮೊನ್ನೆ ರೋಡ್ ಮೋರಿ ಕ್ಲೀನ್ ಮಾಡಿದ್ರೆ ನಮ್ಮ ಏರಿಯಾದಲ್ಲಿ, ಎಕ್ಸಾಂಪಲ್ ಬರೀ 5-5 ಮೀಟರ್ ಮಾತ್ರ ತೆಗ್ದಿದಾರೆ ಅಷ್ಟೇ. ಅಲ್ಲೆಲ್ಲ ಇದೆ, ಮಳೆ ಬಂದ ನೀರು ಫುಲ್ ತುಂಬಾ ಆಗುತ್ತೆ. ಕಾರ್ಪೊರೇಷನ್ ಅವ್ರಿಗೆ ಹೇಳ್ದೆ, ಆದ್ರೂ ಕೇಳಿಲ್ಲ ಅವರು.
1: ಇಲ್ಲ, ವ್ಯವಸ್ಥೆಗಳು
0: ಸಂತೋಷ,
1: ವ್ಯವಸ್ಥೆಗಳು ಒಂದರಿಂದ ಒಂದು ಸರಿ ಹೋಗ್ಲಿಕ್ಕೆ ಒಂದಷ್ಟು ಸಮಯ ತಗೊಳತ್ತೆ. ಖಂಡಿತ ಒಳ್ಳೇದಾಗ್ಲಿ ನಿಮ್ಗೆ. ಹಾಗೇನೆ ನಿಮ್ಮ ಭಾವನೆಗಳು ಹೀಗೆ ಮುಂದುವರಿಯಲಿ, ನಿಮ್ಮ ವಿಷಯಗಳು ವಿಚಾರಗಳು ಹೀಗೆ ಮುಂದುವರಿಯಲಿ, ಒಳ್ಳೆಯ ವಿಚಾರಗಳಿಗೆ ಯಾವತ್ತೂ ಗೆಲುವಿರುತ್ತೆ, ಹಾಗೇನೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಕರೆ ಮಾಡೋದಕ್ಕೆ ಧನ್ಯವಾದಗಳು ಚಂದ್ರು. ನಿಮಗೋಸ್ಕರ ಒಂದು ಒಳ್ಳೆಯ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ. ಹ್ಮ್, ನಮಸ್ಕಾರ. ನಮಸ್ಕಾರ.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ನಾನು ನೆಲೆ ಪ್ರಸಾದ್ ಅಂತ, ಬಸವನಗುಡಿಯಿಂದ.
0: ನೆಲೆ ಪ್ರಸಾದ್?
1: ಬಸವನಗುಡಿಯಿಂದ.
0: ಬಸವನಗುಡಿಯಿಂದ? ಬಸವನಗುಡಿಯಲ್ಲಿ ಯಾವ ಏರಿಯಾ ಅಂತ ಹೇಳಿದ್ರಿ?
1: ನಾವು ಕೃಷ್ಣರಾವ್ ಪಾರ್ಕ್.
0: ಕೃಷ್ಣರಾವ್ ಪಾರ್ಕ್ ಹತ್ರ
1: ಹೋಮ್ ಸ್ಕೂಲ್ ಸರ್ಕಲ್ ಅಂತ ಇದೆ.
0: ಪೊಲೀಸ್ ಸ್ಟೇಷನ್ ಎಲ್ಲ ಬರುತ್ತೆ ನೋಡಿ. ಹೌದು ಹೌದು, ವಾಡಿಯಾ ರೋಡ್ ಅಲ್ಲಿ. ಅದ್ರ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ, ಎನ್ಆರ್ ಕಾಲೋನಿ.
1: 72 ನಿಂದ.
0: ಮತ್ತೆ ಆರಾಮಾಗಿದ್ದೀರಾ?
1: ಏನೋ ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀವಿ.
0: ಆರಾಮಾಗಿದ್ದೀರಿ?
1: ಬೈ ದ ಗ್ರೇಸ್ ಆಫ್ ಮೈ ಮದರ್.
0: ಆಯ್ತು ಆಯ್ತು. ಏನ್ ಮಾಡ್ಕೊಂಡಿದ್ರಿ, ತಿಂಡಿ ಮಾಡಿದ್ರ?
1: ತಿಂಡಿ ಆಯ್ತು ಸರ್, ಇನ್ನೇನು ಊಟ ಟೈಮು.
0: ತಿಂಡಿ ಆಗೋಯ್ತು, ಊಟ
1: ಅಷ್ಟೊತ್ತಿಗೆ. ನೋಡೋಣ, ಒಂದ್ಸತಿ ಪ್ರಯತ್ನ ಮಾಡೋಣ ಅಂತ. ಇದು ಮೊದಲನೇ ಸತಿ ನಾನು ಈ ಮಧ್ಯಾಹ್ನದ ಟೈಮಲ್ಲಿ ಮಾತಾಡ್ತಾ ಇರೋದು.
0: ಅಲ್ಲ, ನಾನೇ ತಪ್ಪ ಕೇಳ್ಬಿಟ್ಟೆ, ತಿಂಡಿ ಆಯ್ತಾ ಅಂತ. ಊಟ ಆಯ್ತಾ ಅಂತ ಕೇಳ್ಬೇಕು ಅಲ್ವಾ?
1: ಪರವಾಗಿಲ್ಲ ಬಿಡಿ, ಊಟ ಮಾಡೋಣ, ಹೋಗಿ.
0: ಬರ್ತೀನಿ, ಕಾರ್ಯಕ್ರಮ ಮುಗಿದ್ಮೇಲೆ ಬರ್ತೀನಿ. ಏನ್ ಮಾಡಿದಿರಿ ಇವತ್ತು ಅಡಿಗೆ?
1: ನಾನು ಇವತ್ತು ಸಾಮಾನ್ಯ ಜನರ ಊಟ, ಯಾವಾಗ್ಲೂ ಅದೇ ಸಾಮಾನ್ಯ ಜನ ಮಧ್ಯಾಹ್ನಕ್ಕೆ ಮಾಡ್ತಾರೆ. ಬ್ರೇಕ್ಫಾಸ್ಟ್ಗೂ ಅದೇ ಮಾಡ್ತಾರೆ ಸಾಮಾನ್ಯ.
0: ಅದೇ ಏನು ಅಂತ ಹೇಳ್ಬೇಕು, ಅದೇನ್ ಸೀಕ್ರೆಟ್?

0: ಇಟ್ಟಿದ್ದೀರಾ ಸಾಮಾನ್ಯ ಜನ?
1: ಪಿಕ್ಚರ್ ರೈಸ್, ಪಿಕ್ಚರ್ ರೈಸ್ ಅಂತ ಚಿತ್ರಾನ್ನ.
0: ಚಿತ್ರಾನ್ನ ನೋಡಿದ್ರ ಪಿಕ್ಚರ್ ರೈಸ್. ಚಿತ್ರಾನ್ನಕ್ಕೆ ಹೊಸ ಹೆಸರು ಇಟ್ಬಿಟ್ರಿ
1: ಪಿಕ್ಚರ್ ರೈಸ್ ಅಂತ.
0: ಆಯ್ತು, ಈಗ ಇವತ್ತಿನ ಕಾರ್ಯಕ್ರಮದ ವಿಷಯ ಏನಪ್ಪಾ ಅಂದ್ರೆ ನಮ್ಮ ನಾಡು, ನಾವಿರೋ ಏರಿಯಾ ಬಗ್ಗೆ, ಅದರ ವಿಶೇಷತೆ ಬಗ್ಗೆ, ಅದರ ಸೌಂದರ್ಯದ ಬಗ್ಗೆ, ಹಾಗೇನೆ ಅದರ ಬಗ್ಗೆ ಎಷ್ಟೊಂದು ಜನಕ್ಕೆ ಬೇರೆಯವ್ರಿಗೆ ಗೊತ್ತಿರಲ್ಲ. ಅವ್ರು ಬಂದು ಹೋಗಿರಬಹುದು ಬಸವನಗುಡಿಗೆ, ಅಥವಾ ಆ ಬಸವನಗುಡಿಯ ಎಲ್ಲ ಏರಿಯಾಗಳಿಗೆ, ಯಾವುದೇ ಏರಿಯಾಗೆ, ಯಾವುದೋ ಒಂದು ಸಮಾರಂಭಕ್ಕೆ, ಸಭೆಗೆ, ಅಥವಾ ಏನೋ ಒಂದು ಹೋಟ್ಲಿಗೆ ಏನೋ ಬಂದು ಹೋಗಿರ್ಬೋದು, ಆ ರಸ್ತೆಗೆ ಹೋಗಿರ್ಬೋದು. ಆದರೆ ಆ ಏರಿಯಾಲಿರೋರಿಗೆ ಆ ಒಂದು ನಗರ ತುಂಬ ವಿಶೇಷ ಅನ್ಸುತ್ತೆ, ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ನೀವೇನು ಉತ್ತರ ಕೊಡ್ತೀರಿ?
1: ಮೊದಲನೇದಾಗಿ ನಾನು ನಾವು 72 ಇರೋದ್ರಿಂದ ಹಳೆ ಬಸವನಗುಡಿಗೆ ಇವಾಗೂ ಸ್ವಲ್ಪ ಚೇಂಜಸ್ ಇದೆ.
0: ಏನು
1: ಮೊದಲನೇದಾಗಿ ಏನಂತಂದ್ರೆ, ಅವಾಗ ಆಕ್ಚುಲಿ ಏನಂದ್ರೆ ಈಗ ಎಲ್ಲ ಜಾಸ್ತಿ ತಾರ್ಸಿಗಳ ಮನೆಗಳೆಲ್ಲ ಬಂದ್ಬಿಟ್ಟು ಫ್ಲಾಟ್ಗಳೆಲ್ಲ ಬಂದ್ಬಿಟ್ಟಿದೆ. ಮುಂಚೆ ಹಾಗಿರ್ಲಿಲ್ಲ ಬಸವನಗುಡಿನಲ್ಲಿ. ಶೀಟ್ ಮನೆಗಳು ಮತ್ತೆ ಹೆಂಚಿನ ಮನೆಗಳೇ ಜಾಸ್ತಿ ಇದ್ದಿದ್ದು. ಕೇಳಿಸ್ತಾ ಇದೆ ಸರ್?
0: ಕೇಳಿಸ್ತದೆ ಹೇಳಿ.
1: ಹೆಂಚಿನ ಮನೆಗಳೇ ಜಾಸ್ತಿ ಇದ್ದಿದ್ದು. ಆಮೇಲೆ ಈ ನೋಡಿ, ಸಾಯಂಕಾಲ ಆಯ್ತು ಅಂತಂದ್ರೆ ನಾವೆಲ್ಲರೂ ತರಕಾರಿ ತರಕ್ ಹೋಗ್ತಾ ಇದ್ವಿ ಗಾಂಧಿ ಬಜಾರ್ಗೆ. ಒಂದು ಒಳ್ಳೆ ವಾತಾವರಣ ಹೇಗಿತ್ತಂದ್ರೆ, ಹೊಸ ಶರ್ಟ್ ಯಾರು ಹಾಕೊಂಡು ಹೋಗ್ಲೇಬಾರ್ದು ಅಂತ ಅನ್ಕೊಂತ ಇದ್ವಿ. ಯಾಕಂದ್ರೆ ಅಷ್ಟೊಂದು ಪಕ್ಷಿಗಳಿತ್ತು ಗಾಂಧಿ ಬಜಾರ್ ಅಲ್ಲಿ. ತರಕಾರಿ ನಾವು ತಗೊಂಡ್ ಬರೋಷ್ಟೊತ್ತಿಗೆ ಹೊಸ ಶರ್ಟ್ ಬೇರೆ ತರ ಆಗಿರೋದು.
0: ಪಕ್ಷಿಗಳನ್ನ
1: ನೋಡೋದಕ್ಕೆ ನಾವು ಸಾಧ್ಯ ಇಲ್ಲ. ಎರಡನೇದು, ಮೂರನೇದು, ಇವತ್ತು ಕೂಡ ಗಾಂಧಿ ಬಜಾರ್ ಫೇಮಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ವಿದ್ಯಾರ್ಥಿ ಭವನ್ ಅಂತ. ನಾನು ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿ ಭವನ್ ಅಲ್ಲಿ ದೋಸೆ ತಿಂದಾಗ 65 ಪೈಸಾ. ಕೇಳಿಸ್ತಾ
0: ಇದೆಯಾ? ಕೇಳಿಸ್ತಾ ಇದೆ.
1: 65 ಪೈಸಾ. ಆಮೇಲೆ ಗಾಂಧಿ ಬಜಾರ್ ಬಂದು ಈ ಬಸವನಗುಡಿ ಬಂದು ಎಜುಕೇಶನ್ ಹಬ್.
0: ಹೌದು ಹೌದು,
1: ಸಿಕ್ಕಾಪಟ್ಟೆ. ಆಮೇಲೆ ಎನ್ವಿರಾನ್ಮೆಂಟ್ ಹೇಗಿದೆ ಅಂದ್ರೆ, ಎಲ್ಲಾರ ಮನೆಯಲ್ಲೂ ಅಲ್ಲಿ ಸಾಮಾನ್ಯ, ನೀವು ಯಾವ್ದ ಓದಕ್ ಆಗದೆ ಇದ್ದವರು ಕೂಡ ಯಾರ ಓದೋರ್ ಮನೇಲಿ ಹೋಗಿ ಕೂತ್ಕೊಂಡ್ರೆ ಅವರು ಓದೋ ಹಂಗ ಆಗ್ತಾರೆ. ಮೂರನೇದು. ನಾಲ್ಕನೇದು, ಅಲ್ಲಿರೋ ಈ ಸಾಮಾನ್ಯ ಜನ ಏನಪ್ಪಾ ಅಂತಂದ್ರೆ, ನಾವು ಬದುಕಿ ಬೇರೆಯವ್ರನ್ನ ಬದುಕಬೇಕು ಅನ್ನೋ ಜೀವನನಲ್ಲೆ ಅಲ್ಲಿ ಮಾಡ್ತಾ ಇದ್ವಿ ಜನಗಳು ಆಗಿನ ಕಾಲದಲ್ಲಿ. ಇವಾಗ ಸಿಕ್ಕಾಪಟ್ಟೆ ಸ್ವಲ್ಪ ಚೇಂಜಸ್ ಆಗಿದೆ. MNC ಕಂಪ್ನಿಗಳು ಒಂದು ಕಾನ್ಸೆಪ್ಟ್ ಚೇಂಜಸ್ ಆಗ್ತಾ ಇರುತ್ತೆ. ಇದು ಎರಡನೇದು. ಈ ಸಾಮಾನ್ಯ ಗಾಂಧಿ ಬಜಾರ್ ಇದು ಬಸವನಗುಡಿ ಅಂತಂದ್ರೆ ಕಡಲೆಕಾಯಿ ಪರಿಷೆ ಅನ್ನೋದು ಬರುತ್ತೆ.
0: ಹೌದು, ನಾನು ಅದೇ ಕೇಳಬೇಕು ಅನ್ಕೊಂಡೆ. ನೀವು ಆ ಕಾಲದ ನೋಡಿದ್ದ ಕಡಲೆಕಾಯಿ ಪರಿಷೆ
1: ಈ ಬಸವಣ್ಣನ ನೋಡಿರ್ತಾರೆ ಯಾರಾದ್ರೂ ಬಸವನಗುಡಿನಲ್ಲಿ.
0: ನಿಮ್ಮ ಕರೆ ಬರ್ತಾ ಇದೆ ಅನ್ಸುತ್ತೆ, ಕಟ್ ಮಾಡ್ತೀರಾ?
1: ನಾವು 9 ಗಂಟೆ ರಾತ್ರಿ 10 ಗಂಟೆಗೆ ಹೋದ್ರು ಬಸವನಗುಡಿಗೆ, ಆರಾಮಾಗಿ ಕಡಲೆಕಾಯಿ ಪರಿಷೆ ನೋಡ್ಕೊಂಡ್ ಬರ್ತಾ ಇದ್ವಿ. ಯಾವ್ದು ಒಂದ್ ತೊಂದರೆ ಇರ್ತಿರ್ಲಿಲ್ಲ, ಗಲಾಟೆ ಇರ್ತಿರ್ಲಿಲ್ಲ, ಯಾವ್ದು ಇರ್ತಿರ್ಲಿಲ್ಲ. ಇವತ್ತು ಏನಾಗಿದೆ, ಬರೀ ಶೋ ಆಫ್ ಆಗ್ಬಿಟ್ಟಿದೆ.
0: ಸಿಕ್ಕಾಪಟ್ಟೆ ಜನದಟ್ಟಣೆ ಇರುತ್ತೆ.
1: ಇನ್ಫ್ಯಾಕ್ಟ್ ಅಲ್ಲಿ ಬಸವನಗುಡಿನಲ್ಲಿ ಒಂದ್ ಬೇರೆ ಕಡೆ ಬಂಡೆ ಇದೆ ಒಳಗಡೆ. ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಬಟ್ಟೆ ಹಾಕೊಂಡು ಜಾರ್ತಾ ಇದ್ವಿ ಕೆಳಗಡೆಗೆ.
0: ಬ್ಯೂಗಲ್ ರಾಕ್,
1: ಬ್ಯೂಗಲ್ ರಾಕ್ ಅಲ್ಲಿ ಜಾರ್ತಾ ಇದ್ವಿ ನಾವು. ಸೊ ಇವಾಗ ಆ ಒಂದು ಮಕ್ಕಳಿಗೆ, ಆಮೇಲೆ ಈ ಕೃಷ್ಣರಾವ್ ಪಾರ್ಕ್ ಅಲ್ಲಿ ನಮ್ಗೆ ಶನಿವಾರ ಭಾನುವಾರ ಬಂದ್ರೆ ಆಟ ಒಂದು ಬಿಟ್ಟು ಬೇರೆ ಏನು ಇರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಗ್ರೌಂಡ್ ಎಲ್ಲ ಇತ್ತು. ಈಗೇನಾಗಿದೆ, ಬರೀ ಎಲ್ಲ ವಾಕರ್ಸ್ಗೆ ಅಂತ ಹೇಳಿ ಪಾರ್ಕ್ ನ ಫುಲ್ ಆಕ್ಯುಪೈ ಮಾಡ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಅದು ನನ್ನ ಫ್ರೆಂಡ್ ಅವರು, ಮುತ್ತಾತ ಅವರು ಕೊಡುಗೆ ಕೊಟ್ಟಿರೋದು. MN ಕೃಷ್ಣರಾವ್
0: ಅಲ್ಲ, ಈಗ್ಲೂ ಆಟ ಇದೆ, ಮಕ್ಕಳ ಆಟ ಇದೆ. ಎಲ್ಲಿ ಗೊತ್ತಾ? ಮನೇಲಿ ಮೊಬೈಲ್ ಜೊತೆಗೆ.
1: ಆದ್ರೆ ನೇಚರ್ ಅಲ್ಲಿ ಆಡೋದನ್ನ ಕಳ್ಕೊಂಡ್ಬಿಟ್ಟಿದಾರಲ್ಲ ನಮ್ಮ ಮಕ್ಕಳುಗಳು.
0: ಇಲ್ಲ, ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಅಟ್ಲೀಸ್ಟ್ ಇವತ್ತಿಂದ ಆದ್ರೂ ಸಂಜೆ ಒಂದ್ ಅರ್ಧ ಗಂಟೆ, ಒಂದ್ ಗಂಟೆ ಫೀಲ್ಡ್ಗೆ, ಹತ್ತಿರ ಇರುವಂತಹ ಫೀಲ್ಡ್ಗೆ ಅಥವಾ ಪಾರ್ಕ್ಗಳಿಗೆ ಹೋಗಿ ಹಳೆ ಎಲ್ಲ ಕ್ರೀಡೆಗಳನ್ನ ಏನಿತ್ತು ಅಂತ ಅವ್ರ ತಾತನೋ ಅಜ್ಜಿನೋ ಅಥವಾ ಅವರ ಅಪ್ಪನೋ ಯಾರನ್ನೋ ಕೇಳಿ, ಈ ಆಟವನ್ನ ನಾನು ಯಾಕೆ ಆಡಬಾರ್ದು, ಅದು ಹೇಗೆ ಆಡ್ತಾ ಇದ್ರು ಅಂತ ಕ್ಯೂರಿಯಾಸಿಟಿ ಹುಟ್ಟಿ ಕೇಳುವಂತ ಆಗ್ಲಿ, ಆಡುವಂತ ಆಗ್ಲಿ ಅಂತ
1: ಬರ್ತಾನೆ ಇಲ್ಲ ಸರ್. ಆಮೇಲೆ ಈ ಸುಮಾರು ಜನ, ನಾನು ನಿಜವಾಗ್ ಹೇಳ್ಬೇಕಂದ್ರೆ, ನಾನು ಆಕ್ಚುಲಿ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಒಂದ್ 2 ವರ್ಷದಿಂದ. ಇವತ್ತು ನನ್ನ ಹತ್ರ ಕೀಪ್ಯಾಡ್ ಇದೆ, ಇವತ್ತು ಕೀಪ್ಯಾಡ್ ಇಟ್ಕೊಂಡಿದ್ದೀನಿ ನಾನು. ನಾನು ವಾಟ್ಸಪ್ ಅದು ಇದು ಯಾವ್ದು ಮಾಡಕ್ ಹೋಗಲ್ಲ. ಬೇಕಾದ್ರೆ ಒಂದ್ ಎರಡ್ ನಿಮಿಷ ಮೂರ್ ನಿಮಿಷ ಅಷ್ಟೇ ಮಾತ್ರ ನಾನು ಯೂಟ್ಯೂಬ್ ನೋಡೋದು, ಅದು ಜಾಸ್ತಿ ಹೋಗಕ್ ಹೋಗೋದಿಲ್ಲ.
0: ಇನ್ನು ನಿಮ್ನ ಇನ್ನೊಂದು ಪ್ರಶ್ನೆ ಕೇಳ್ಬಿಡೋದು ಏನಂದ್ರೆ, ಇವತ್ತಿನ ಕಾಲಕ್ಕೂ ಬಸವನಗುಡಿ ತುಂಬಾ ಗ್ರೀನರಿಯಲ್ಲಿ ಹಾಗೇನೆ ಜನರ ಓಡಾಟಗಳಲ್ಲಿ ಎಲ್ಲದರಲ್ಲೂ ತುಂಬಾ ಖುಷಿ ಆಗುತ್ತೆ. ಬಸವನಗುಡಿಯಲ್ಲಿ ಓಡಾಡ್ತಿದ್ರೆ ಅದ್ರ ಖುಷಿನೇ ಬೇರೆ ಅನ್ಸುತ್ತೆ. ಅಲ್ಲಿ ನೆಲೆಸಿರೋರು ಹೇಳ್ತಾರೆ ಅದನ್ನ, ನಾವು ಯಾವುದೇ ಏರಿಯಾಗ ಹೋದ್ರು ನಮ್ಮ ಏರಿಯಾಗ ಬಂದಾಗ ಆ ಒಂದು ಸಂತೋಷ ಇದೆಯಲ್ಲ ಅದು ಬೇರೆ ಇದೆ ಅಂತ. ಹಾಗಾಗಿ ಅದಕ್ಕೆ ಇವತ್ತಿಗೂ ಅಂದ್ರೆ ಇಷ್ಟೆಲ್ಲ ನಾವು ಬೆಳವಣಿಗೆ ಆಗಿದ್ರು, ವಾಹನಗಳು ಹೆಚ್ಚಾಗಿದ್ರು, ಮನೆ ಮರಗಳು ಕಡಿತ ಆಗಿದ್ರು, ಇವತ್ತಿಗೂ ಗ್ರೀನರಿ ಉಳಿಸ್ಕೊಂಡಿದೆ ಬಸವನಗುಡಿ ಕ್ಷೇತ್ರ ಅಂತ ಹೇಳ್ಬೋದು ಅಲ್ವಾ?
1: ಇನ್ಫ್ಯಾಕ್ಟ್ ನೀವ್ ಇದು ಎನ್ನಾರ್ಕಲ್ಲು ನೋಡ್ತಿದ್ರಲ್ಲ ಎಷ್ಟು ದೊಡ್ಡ ದೊಡ್ಡದು ಮರಗಳು ಅಂತಂದ್ರೆ, ಇನ್ಫ್ಯಾಕ್ಟ್ ನಾನು ಓದಿದ್ದು ಅಲ್ಲೇ ಗಾಂಧಿ ಬಜಾರ್ ಅಲ್ಲಿರೋ ಕನ್ನಡ ಮೀಡಿಯಂ ಸ್ಕೂಲ್ ಜಿ ಕೆ ಬಿ ಎಂ ಎಸ್ ಅಂತ ಪೊಲೀಸ್ ಸ್ಟೇಷನ್ ಪಕ್ಕ ಇದೆ. ನಾವ್ ಇವತ್ತು ಕೂಡ ನಮ್ ಸ್ನೇಹಿತರು ಎಷ್ಟೋ ಜನ ಯು ಎಸ್ ನಲ್ಲೆಲ್ಲ ಇದಾರೆ, ಬಿಲ್ ಕ್ಲಿಂಟನ್ ಹತ್ರ ಹಾರ್ನರ್ ಮಾಡಿಸ್ಕೊಂಡಿರೋರು ಇದಾರೆ. ಆದ್ರೂ ಕೂಡ ನಾವೇನೋ ಸೇರಿದ್ರೆ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತೀವಿ ಹೊರತು ಯಾರು ಆಂಗ್ಲ ಭಾಷೆನಲ್ಲಿ ಮಾತಾಡಕ್ ಹೋಗಲ್ಲ.
0: ತುಂಬಾ ಖುಷಿ ಆಯ್ತು ಚಂದ್ರ ಅವರೇ. ಯಾಕೆ ಈ ಮಾತಂದ್ರೆ, ಈ ಹಿಂದೆ ಕರೆ ಮಾಡಿದವ್ರು ಅದೇ ಬೇಜಾರಲ್ಲಿ ಹೇಳ್ತಾ ಇದ್ರು, ನೋಡಿ ನೀವು ಇಷ್ಟು ವರ್ಷ ಆದ್ರೂ ಎಷ್ಟೇ ಬೆಳೆದ್ರು ಕೂಡ ನಮ್ಮತನನ ಬಿಡದೆ ನಮ್ಮ ಭಾಷೆಯನ್ನ ಹೆಚ್ಚಾಗಿ ನಾವು ವ್ಯವಹಾರ ಮಾಡಿ ಅದರಲ್ಲೇ ಮಾತಾಡಬೇಕು ಅನ್ನೋದಿದೆಯಲ್ಲ, ಅದಕ್ಕಿನ್ನ ಖುಷಿ ಬೇರೆ ಏನು ಇಲ್ಲ ಅಲ್ವಾ?
1: ಖಂಡಿತ ಖಂಡಿತ.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ ಚಂದ್ರ ಅವರೇ.
1: ನಿಮ್ಗೂ ಅಷ್ಟೇ ಧನ್ಯವಾದಗಳು, ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ಒಂದು ಮನದ ಮಾತನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಿವಿಧ ಭಾರತಿ ಅವರಿಗೆ ನಮಸ್ಕಾರ. ನನ್ನ
0: ತುಂಬಾ ಖುಷಿ ಆಯ್ತು. ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ? ಎಲ್ಲ ಕಾರ್ಯಕ್ರಮ ಕೇಳ್ತಿರ್ತೀರಾ?
1: ನಾನು ಹೇಳ್ಬೇಕಂದ್ರೆ ಎಲ್ಲಾ ಕಾರ್ಯಕ್ರಮನು ಕೇಳ್ತೀನಿ ಸರ್. ಬೆಳಿಗ್ಗೆ 5:55 ಸ್ಟಾರ್ಟ್ ಆಗುತ್ತೆ ನನ್ನ ಮನೆಯಲ್ಲಿ. ಇವತ್ತು ಕೂಡ ನಾನು ಟಿವಿ ಇಟ್ಕೊಂಡಿಲ್ಲ, ಬರೀ ಇದನ್ನೇ ಮಾತ್ರ ರೇಡಿಯೋ ಮಾತ್ರ ಕೇಳೋದು. 1972 ಇಂದ ಮರ್ಫಿ ರೇಡಿಯೋ ನಮ್ದೇನಿತ್ತು ಅದನ್ನ ಕೊಟ್ಬಿಟ್ಟಿದ್ವಿ, ಇವಾಗ ಬೇರೆ ತಗೊಂಡಿದೀವಿ ಅಷ್ಟೇ.
0: ಆಯ್ತು, ಒಳ್ಳೇದಾಗ್ಲಿ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಹೀಗೆ ಖುಷಿ ಖುಷಿಯಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಸಮಸ್ತ ಕನ್ನಡಿಗರು ಕೂಡ ಇದೇ ತರ ಖುಷಿಯಾಗಿರ್ಲಿ ಅಂತ ನಾನು ಬಯಸ್ತೀನಿ.
0: ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ಚಂದ್ರು ಅವ್ರ ರೀತಿ ನೀವು ಸಹ ಕರೆ ಮಾಡಿ ಖುಷಿ ಖುಷಿಯಾಗಿ ನಮ್ಮ ಜೊತೆ ಮಾತಾಡ್ತಾ ನಿಮ್ಮ ಊರಿನ ಬಗ್ಗೆ, ನಿಮ್ಮ ಏರಿಯಾ ಬಗ್ಗೆ, ನಿಮ್ಮ ಸ್ಥಳದ ಬಗ್ಗೆ ಒಂದಷ್ಟು ಮಾತನಾಡ್ತಾ ಹಾಡನ್ನು ಕೇಳಬಹುದು. ಮುಂದಿನ ಹಾಡು ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

0: ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ
1: ಹಲೋ
0: ನಮಸ್ಕಾರ, ಕೇಳಿಸ್ತಾ ಇದೆಯಾ?
1: ನಮಸ್ಕಾರ, ಕೇಳಿಸ್ತಾ ಇದೆ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಾ, ನಿಮ್ ಬಗ್ಗೆ ತಿಳಿಸಿ.
1: ಸರ್, ನಾನು ರಂಗಸ್ವಾಮಿ ಅಂತ.
0: ರಂಗಸ್ವಾಮಿ,
1: 79 ವರ್ಷ.
0: 79 ವರ್ಷ, ಓಕೆ.
1: ಅವ್ರ ನಾನು ಮೈತೆ ಕಾಲೋನಿ ಬಗ್ಗೆ ಮಾತಾಡ್ಬೇಕು ಸರ್. ಸ್ವಲ್ಪ
0: ನೀವೆಲ್ಲಿಂದ ಕರೆ ಮಾಡ್ರ ಸರ್?
1: ನಾನು ಇಲ್ಲಿ ಇಲ್ಲಿ ಬನ್ನೇರುಘಟ್ಟಿಂದ ಸರ್.
0: ಬನ್ನೇರುಘಟ್ಟಿಂದ?
1: ನಾನು ಇದ್ದಿದ್ದ ಅಲ್ಲಿ ಅಲ್ಲಿ ಇದ್ದಿದ್ದ ಐಟಿ ಐ ಕಾಲೋನಿಲಿ.
0: ಈಗ ಐಟಿ ಐ ಕಾಲೋನಿ ಬಗ್ಗೆ ಮಾತಾಡ್ತೀರಾ?
1: ಹೌದು ಸರ್, ಹೌದು, ಖಂಡಿತ ಸರ್. ಯಾಕೆಂದ್ರೆ ನಾನು 7 ವರ್ಷದ ವಯಸ್ಸಿಗೆ ನಾನು ಬಂದೆ.
0: ಹೇಳಿ ಹೇಳಿ. ನೀವು ಮಾತಾಡೋದು ತುಂಬಾ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ.
1: ಐಕ್ಯ ಕಾಲೋನಿಲಿ ನೀವು ಯಾರು ಕ್ರೀಡೆ ಬಗ್ಗೆ ಹೇಳಿದ್ರು ಮಾತಾಡಿದಾಗ ಐಕ್ಯ 6 ಗ್ರೌಂಡ್ ಇದೆ ಸರ್. 6 ಗ್ರೌಂಡ್ ಅಲ್ಲಿ ಕೂಡ ಒಂದು ಇದಿಲ್ಲ. ಒಂದು ನಾವು ಓದ್ಬೇಕ ಇರ್ಬೇಕಾದ್ರೆ ಪುರ್ಸತ್ ಇರ್ಲಿಲ್ಲ. ಸಂಜೆ ಶಾಲೆ ಆದ ತಕ್ಷಣ ಆಟಾಡ್ದು ಎಲ್ಲ ಕ್ರಿಕೆಟ್ ಸ್ಟೇಡಿಯಮ್, ಫುಟ್ಬಾಲ್ ಸ್ಟೇಡಿಯಮ್, ಹಾಕಿ ಗ್ರೌಂಡ್, ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಎಲ್ಲ ಬಿಸಿ ಆಗಿತ್ತು ಸರ್. ಈಗ ಆ ಗ್ರೌಂಡ್ ಗಳು ಹೇಗಾಗಿದೆ ಅಂದ್ರೆ ಹಾಳು ಹಾಳು ಅಂಬೆ ಹಾಳು ಕಂಪ್ಲೇಂಟ್ ಇದೆಲ್ಲ ಆಚೆ ಆಗಿದೆ ಸರ್ ಐಕ್ಯ ಕಾಲೋನಿಲಿ. ಮತ್ತೆ ಇನ್ನೊಂದೇನು, ನಾನು ಕರ್ನಾಟಕ ಸಂಘದ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿದ್ದೆ ಐಕ್ಯ ಕರ್ನಾಟಕ ಸಂಘದಲ್ಲಿ. ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ರೆ 1 ತಿಂಗಳು ಮಾಡ್ತಾ ಇದ್ವಿ ಸರ್. ನನ್ನ ಆತ್ಮೀಯ ಸ್ನೇಹಿತರುಗಳು ಕೆ ಎಸ್ ಬಸವರಾಜಪ್ಪ, ವೆಂಕಟೇಶ, ಶಂಕರರಾವು, ಕೋವಿರಾಮು ಇವರೆಲ್ಲ ಇನ್ನೂ ನನ್ಗೆ ಗೊತ್ತಿಲ್ಲ, ಅವ್ನ ಈ ಕಡೆ ಬಂದ್ಬಿಟ್ಟೆ. ಹೇಗೆ ರಾಜ್ಯೋತ್ಸವ ಕಾರ್ಯ 1 ತಿಂಗಳು ಸಹ ಮಾಡ್ತಾ ಇದ್ವಿ. ಮತ್ತು ನಮ್ಮಲ್ಲಿ ನಾನು ತಿಳಿದು ಮಟ್ಟಿಗೆ 1976
0: ಹೇಳಿ ಹೇಳಿ,
1: ಇದು ಮಂತ್ರಾಲಯದಿಂದ ರಾಘವೇಂದ್ರ ಸ್ವಾಮಿ ದೇವ್ರ ತಂದ್ವಿ ಸರ್. ನಾವು ರಾಯರನ್ ತಂದ್ವಿ ಮಂತ್ರಾಲಯದಿಂದ ನಡ್ಕೊಂಡು
0: ನಡ್ಕೊಂಡು ಬಾ.
1: ಅದು ಒಂದು ದಯವಿಟ್ಟು ನಮ್ಮ
0: ಎಷ್ಟು ದಿನ ಆಯ್ತು, ಎಷ್ಟು ದಿನ ಆಗಿತ್ತು ನೀವು ತರೋದಕ್ಕೆ, ನಡ್ಕೊಂಡು ಬರ್ಲಿಕ್ಕೆ ಎಷ್ಟು ದಿನ ಆಯ್ತು?
1: ನಮ್ಗೆ ಅಲ್ಲಿಗೆ ಅಲ್ಲಿಂದ 1 ತಿಂಗಳು ಇದೆ ಸರ್.
0: 1 ತಿಂಗಳು?
1: 1 ತಿಂಗಳು ಇಡಿತು. ಅವ್ರು ನಡ್ಕೊಂಡ್ ಬಂದಿದ್ದಲ್ವ ಸರ್, ನಡ್ಕೊಂಡ್ ಅಲ್ಲಿಂದಲ್ಲಿ ನಡ್ಕೊಂಡ್ ಬಂದಿತ್ತು. ಅದ್ ಬೇಗ ನಮ್ ಕನ್ನಡ ಸಂಘದಲ್ಲಿ ಸರ್ ಪ್ರತಿ ವರ್ಷ ರಾಜ್ಯೋತ್ಸವ ಮಾಡ್ತಾ ಇದ್ವಿ ಸರ್. ಸುಮಾರಾಗಿ ನಮ್ಗೇನ್ ಗೊತ್ತಾ, ಖಂಡಿತ ಬಿಡಿ ಜಟ್ಕವ್ರು ಇದ್ದಲ್ಲ, ಇವ್ರು ಇದ್ದಲ್ಲ ಸರ್, ವೈಪ ಉಪರಾಷ್ಟ್ರಪತಿ
0: ಹೇಳಿ,
1: ಅವರು ಅವರು ಕೂಡ ಬಂದು ನಮ್ಗೆ ಎಲ್ಲ ಇದು ಮಾಡಿದಾರೆ ಸರ್.
0: ರಂಗಸ್ವಾಮಿ
1: ಮಂತ್ರಿಗಳು ಮತ್ತು ರಾಜ್ಕುಮಾರ್ ಅವ್ರ

0: ರಾಜ್ಕುಮಾರ್ ಕರ್ತಿದ್ದೇನೆ, ಉದಯ್ ಕುಮಾರ್ ಕರ್ತಿದೀವಿ, ಎಲ್ಲ ಕರ್ತೀವಿ, ರಾಜ್ಯೋತ್ಸವ ಮಾಡ್ತಿದ್ದೀವಿ ಸರ್.
1: ತುಂಬಾ ಖುಷಿ ಆಯ್ತು ನಿಮ್ಮ ಕನ್ನಡದ ಪ್ರೀತಿ ಹಾಗೇನೆ.
0: ಅದೊಂದು ನಮಗೆ ಹೆಮ್ಮೆ, ನಮ್ಮ ನಮ್ಮ ಐಕ್ಯ ಕಾಲೋನಿ ತಿಳ್ಕೊಳಕ್ಕೆ ಹೆಮ್ಮೆ.
1: ತುಂಬಾ ಖುಷಿ ಆಯ್ತು ರಂಗಸ್ವಾಮಿ.
0: ಕನ್ನಡ ಭಾಷೆಗೋಸ್ಕರ ಅಲ್ಲಿ ನಾನು ದುಡ್ಡಿದ್ದೀನಿ ಸರ್ ಕನ್ನಡ ಭಾಷೆಗೋಸ್ಕರ. ಯಾಕಂದ್ರೆ ಐಕ್ಯ ಕಾಲೋನಿಲಿ ಬರೀ ತಮಿಳರು ಮಲಯಾಳಿಯರು ಎಲ್ಲ ಈಗ ಎಲ್ಲಾ ಭಾಷಿಕರಿದ್ದು ಅವ್ರಿಗೆಲ್ಲ ಕರ್ನಾಟಕ ಸಂಘ ಮಾಡಿ ಅವ್ರಿಗೂ ಅವ್ರಿಗು ಬಿಟ್ಟಿಲ್ಲ ಸರ್. ಅವ್ರಿಗೂ ಎಲ್ಲಾರ್ಗು ಎಲ್ಲ ಸಮಾಜಗಳು, ಸಮಾಜ ತಮಿಳ್ ಮಂತ್ರಮ್ಮ, ತೆಲುಗು ಮಂತ್ರಮ್, ಆಮೇಲೆ ತೆಲುಗು ಸಮಾಜ, ಆಮೇಲೆ ಐಕ್ಯ ಸೈನಿಕ ಅಸೋಸಿಯೇಷನ್, ಇಷ್ಟೆಲ್ಲ ಮಾಡ್ತಿದ್ವಿ ಸರ್ ನಾವು ಅಷ್ಟು ಇದು ಮಾಡಿ.
1: ರಂಗಸ್ವಾಮಿ ಅವರೇ ತುಂಬಾ ಖುಷಿ ಆಯ್ತು ನಿಮ್ಮ.
0: ಈಗ ಐಕ್ಯೋದು ಗೊತ್ತಿಲ್ಲ ನನಗೆ.
1: ನಿಮ್ಮ ಹಿರಿತನ ಹಾಗೇನೆ ನಿಮ್ಮ ಎಲ್ಲ ಅನುಭವಗಳನ್ನ ಇಲ್ಲಿ ಹಂಚ್ಕೊಂಡ್ರಿ ಕಾರ್ಯಕ್ರಮದಲ್ಲಿ, ನಿಜವಾಗ್ಲೂ ಕೇಳುಗರಿಗೂ ಅಷ್ಟೇ ಖುಷಿ ಆಯ್ತು. ಈ ಕನ್ನಡದ ಪ್ರೀತಿ ಎಲ್ಲರ ಖುಷಿ ಆಯ್ತು. ಖುಷಿ ಆಯ್ತು ರಂಗಸ್ವಾಮಿ ಕರೆ ಮಾಡಿದ್ದು. ಹೀಗೆ ಖುಷಿಯಾಗಿರಿ, ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
0: ತಮ್ಮಂತ ಮೇಧ ಸರ್ ನನ್ನ ಗೊತ್ತ ಸರ್ ನನ್ಗೆ, ನನ್ ಬಿಟ್ಟ ನಾನು ಟಿವಿ ನೋಡಲ್ಲ, ಮನೆಯಲ್ಲಿ ದೊಡ್ಡ ಟಿವಿ ಹಾಕಿ ನನ್ನ ಮಗ, ನಾ ಟಿವಿ ನೋಡಲ್ಲ, ನಂದೇನು FM 99.2 ಅದೇ ನೋಡೋದು.
1: ಆಯ್ತು, ನಮ್ಮ ಎಲ್ಲ ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ ರಂಗಸ್ವಾಮಿ, ಕೇಳ್ತಾ ಇರಿ. ನಿಮ್ಮ ಮೂಲಕ ಹೇಳೋದಿಷ್ಟೇ, ಮನೆಯ ಮನೆಯ ಭಾಷೆ ಯಾವುದೇ ಇದ್ರು ಮನಸ್ಸಿನ ಭಾಷೆ ಕನ್ನಡದ್ದಾಗ್ಲಿ, ಹಾಗಾಗಿ ಕನ್ನಡದ ಮನಸ್ಸುಗಳು ಹೀಗೆ ಸದಾ ಮಿಡಿತಾ ಇರ್ಲಿ ಅಂತ ಹೇಳ್ತಾ. ಒಳ್ಳೇದಾಗ್ಲಿ ರಂಗಸ್ವಾಮಿ. ಹೇಳಿ ಹೇಳ್ಬಿಡಿ, ಹೇಳಿ ಹೇಳಿ ಹೇಳಿ
0: ಸರ್. ನಾನು ಕನ್ನಡ ಚಳವಳಿ ಹೋರಾಟಗಾರ ಸರ್.
1: ಒಳ್ಳೇದು ಒಳ್ಳೇದು ರಂಗಸ್ವಾಮಿ,
0: ಹೋರಾಟಗಾರ, ಚಳವಳಿ ಹೋರಾಟಗಾರ.
1: ಆಯ್ತು, ಖಂಡಿತ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ. ಹೌದ್ರಾ, ನಮಸ್ಕಾರ ನಮಸ್ಕಾರ ರಂಗಸ್ವಾಮಿ, ನಮಸ್ಕಾರ ನಮಸ್ಕಾರ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮ.

0: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM. ಸಮಯ ಆಗಿದೆ 2:46.
1: ಆತ್ಮೀಯ ಶ್ರೋತೃ ಬಂಧುವರೇ ನಮಸ್ಕಾರ. ಈಗ ಕಾಯ್ತಾ ಇದ್ದೀರಿ ನೀವೆಲ್ಲ ಕಾರ್ಯಕ್ರಮ ಯಾವುದು?
0: ಸ್ಪಂದನ.
1: ಹೌದು, ಸ್ಪಂದನ.
0: ಸ್ಪಂದನ ಅಂತ ಹೇಳಿದ್ರೆ ನಮ್ಮ ಕೇಳುಗರ ಜೊತೆಗೆ ನಮ್ಮ ಒಂದು ಮಾತುಕತೆ
1: ಅಂದ್ರೆ ಸ್ಪಂದಿಸುವುದು. ಸ್ಪಂದನ ಅಂದ್ರೆ ಸ್ಪಂದಿಸುವುದು.
0: ಕರೆಕ್ಟ್, ನಾವು ಸ್ಪಂದಿಸೋದು, ಅವರು ಸ್ಪಂದಿಸೋದು.
1: ಹೌದು, ಮತ್ತೆ ಜೊತೆಗೆ ಲೋಕದ ಜೊತೆಗೂ ಸ್ಪಂದಿಸುವುದು.
0: ಅದು ನಿಜ ಅಲ್ವಾ?
1: ಅಲ್ವಾ, ನಮ್ಮ ಸುತ್ತಮುತ್ತಲಿನವರ ಜೊತೆಗೆ ಸ್ಪಂದಿಸುವುದು. ಆಮೇಲೆ ಈ ಸ್ಪಂದನ ಅನ್ನೋ ಪದನೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂಥರ ನಾವು ಏನೇ ಆದ್ರೂ ನಮ್ಮ ಮನಸ್ಸಲ್ಲಿ ಮೊದಲು ಬರೋದೇನು ಹೇಳು? ಸ್ಪಂದನ.
0: ಹಾ, ಸ್ಪಂದಿಸ್ಬೇಕಲ್ಲ.
1: ಹೌದು, ಅಂದ್ರೆ ಅದಕ್ಕೊಂದು ಪ್ರತಿಕ್ರಿಯೆ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ನ್ಯೂಸ್ ಪೇಪರ್ ಓದ್ಬೋದು, ಯಾವುದೋ ಒಂದು ಧ್ವನಿ ಕೇಳ್ಬೋದು, ಯಾವುದೋ ಒಂದು ಹಾಡು ಕೇಳ್ಬೋದು, ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇ ಸ್ಪಂದನೆ. ಅದನ್ನೇ ನಾವು ಆಮೇಲೆ ಮಾತಿಗೆ ತರ್ತೀವಿ, ಆಮೇಲೆ ಏನೇನೋ ಹೇಳ್ತಾ ಹೋಗ್ತೀವಿ. ಇದು ಹಿಂಗೆ ಅಂತೀವಿ, ಅದ ಹಂಗೆ ಅಂತೀವಿ, ಅದೇನೋ ವಾದ ಮಾಡ್ತೀವಿ. ನಮ್ಮ ಹಾಡು ಯಾಕೆ ಹಾಕಲ್ಲ ಅಂತ ಯಾರೋ ಒಬ್ರು ಕೇಳ್ತಾರೆ,
0: ಆಮೇಲೆ
1: ಅಂತಾರೆ. ಅದಾದ್ಮೇಲೆ ಅದಕ್ಕೇನೋ ಒಂದು ಹೇಳ್ತೀವಿ, ಇಲ್ಲ ಇಲ್ಲ ನೀವು ಹೇಳಿದ ಸರಿ ಇಲ್ಲ ಅಂತ ಅವ್ರು ಅಂತಾರೆ. ಅದಾದ್ಮೇಲೆ ಇಲ್ಲ ಇಲ್ಲ ನೀವು ಹೇಳಿದ ಸರಿ ಇಲ್ಲ ಅಂತ ನಾವು ಅಂತೀವಿ. ಹೀಗೆ ಒಂದಕ್ಕೆ ಜೋಡಣೆ ಆಗಿ ಸ್ಪಂದನೆ ಹಾಗೆಯೇ ದೊಡ್ಡ ದೊಡ್ಡ ದೊಡ್ಡ ಒಂದು ಮಾತಿನ ನದಿ ಆಗ್ಬಿಡುತ್ತೆ ಅಲ್ವಾ?
0: ಈಗ ಏನ್ ಸ್ಪಂದನೆ ಮಾಡ್ತೀರಿ ನೀವು?
1: ಅಲ್ಲ, ಸ್ಪಂದನೆ ಮಾಡೋಕೆ ಏನಿದೆ, ನಾವು ನಮ್ಮೊಳಗಡೆನೆ ನಾವು ಮಾತಾಡಿದ್ರೆ ಅದೇ ಒಂದು ದೊಡ್ಡ ಸ್ಪಂದನೆ.
0: ನಮ್ಮೊಳಗೆ ನಾವು ಪ್ರಶ್ನೆ ಮಾಡಿಕೊಂಡು ಉತ್ತರ ಹುಡ್ಕೋಬೇಕು
1: ಅಲ್ವಾ? ಈಗ ಯಾಕೆ ನನಗೆ ಅನ್ನಿಸ್ತು ಅಂದ್ರೆ, ಈಗ ಗಣೇಶ ಹಬ್ಬ,
0: ಹಬ್ಬ ಗಣೇಶನ ಎಲ್ಲಾ ಕಡೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ, ವಿಸರ್ಜನೆ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಮನೆ ಸುತ್ತಮುತ್ತ ಇರುವಂತಹ ಗಣಪತಿಗೆ ಪೂಜೆಗೆ ಎಲ್ಲದಕ್ಕೂ ಹೋಗ್ತಾ ಇದ್ದೀವಿ. ಎಲ್ಲಾರ್ ಸ್ಟೇಟಸ್ಗಳಲ್ಲಿ ಅದೇ ನಮ್ಮ ಏರಿಯಾ ಗಣಪ, ನಮ್ಮ ಏರಿಯಾ ಗಣಪ ಅಂತ ಬರ್ತಾ ಇದೆ
1: ಅಲ್ವಾ? 10 ದಿನ ಆಯ್ತು ಅಂದ್ರೆ, ಸಾಮಾನ್ಯವಾಗಿ ಮುಂಚೆ ಎಲ್ಲ 10 ದಿನ ಗಣಪನ್ನ ಪ್ರತಿಷ್ಠಾಪನೆ ಮಾಡಿ ಇಟ್ಟು ಪ್ರತಿದಿನ ನೈವೇದ್ಯ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆಮೇಲೆ 10 ದಿನ ಆದ್ಮೇಲೆ ವಿಸರ್ಜನೆ ಮಾಡ್ತಾ ಇದ್ದೀವಿ.
0: ಅಯ್ಯೋ, 10 ದಿನ ಅಲ್ಲ, ನಾನು ಕೇಳಿರೋ ಹಾಗೆ ತಿಂಗಳಾನ್ ಗಟ್ಲೆ ಗಣಪತಿಯನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಂತ
1: ಮನೆಗಳಲ್ಲೇ 10 ದಿನ ಇಡುವಂತಹ ಒಂದು ಕಾಲ ಇತ್ತು. ಹೌದಾ? ಈಗ 1 ದಿನ ಮನೆಯಲ್ಲಿ ಇಡಬಹುದು, ಅಥವಾ 3 ದಿನ ಕೆಲವರು ಇಟ್ಕೊಳ್ತಾರೆ, 7 ದಿನ, 6 ದಿನ, 10 ದಿನ, 8 ದಿನ, ಹಿಂಗೆ. ಆದ್ರೆ ಎಲ್ಲರಿಗೂ ಬರೋದಕ್ಕೆ ಬಿಡುವಾಗಲ್ಲ ಅಂತ ಗಣೇಶ ಹಬ್ಬ ಮುಗಿದ ಶನಿವಾರ ಭಾನುವಾರ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಬೀದಿಗಳಲ್ಲಿ ಮತ್ತೆ ಬೇರೆ ಬೇರೆ ಈ ಸಂಘಗಳು ನಡೆಸುವಂತಹ ಉತ್ಸವಗಳು, ಸಾಂಸ್ಕೃತಿಕ ಉತ್ಸವಗಳು. ನಮ್ಮಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಕಲಾವಿದರಿಗೆ ಬಿಡುವಿಲ್ಲ, ನಮಗೆ ಅವ್ರನ್ನೇ ಕರೆಸಬೇಕು ಅಂತ ಇದೆ, ಹಾಗಾಗಿ ನಾವು ನಮ್ಮ ಗಣೇಶೋತ್ಸವವನ್ನೇ ಮುಂದೂಡಿದ್ದೇವೆ ಅಂತ.
0: ಇದು ಒಂಥರ ಇವಾಗಿನ ಟ್ರೆಂಡ್ ಅಂತ ಹೇಳಬಹುದು. ಗಣೇಶ ವಿಸರ್ಜನೆ ಸಮಯಕ್ಕೆ ಬೇರೆ ಬೇರೆ ರೀತಿಯ ಕಲಾವಿದರನ್ನ ಕರೆದು ಅವ್ರ ಕಡೆಯಿಂದ ಕಾರ್ಯಕ್ರಮಗಳನ್ನ ಮಾಡಿಸಿ ಜನರನ್ನ ಕರೆಸಿ ಜನರಿಗೂ ಒಂದ್ ರೀತಿ ನಮ್ಮ ಬೀದಿ ನಮ್ಮ ಏರಿಯಾ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳ್ಕೊಂಡು ಸಂಭ್ರಮಿಸುವಂತ ಒಂದು ಸಂದರ್ಭ.
1: ಹೌದು, ಈಗ ನವೆಂಬರ್ 1 ಕೂಡ ಹಾಗೆ ತಾನೆ. 1ನೇ ತಾರೀಕು ನಾವು ರಾಜ್ಯೋತ್ಸವ ಅಂದ್ರೂ ಕೂಡ
0: 30ನೇ ತಾರೀಕಿನವರೆಗೆ
1: ನಾವು ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತೀವಿ.
0: ಹೌದು,
1: ಹಾಗೆ ಈ ಗಣೇಶನನ್ನ ನಿನ್ನೆ ಎಲ್ಲೋ ಏನೊಂದು ದೊಡ್ಡ ಮೆರವಣಿಗೆ, ದೊಡ್ಡ ಆಳೆತ್ತರದ ಗಣಪ, ಎಷ್ಟು ಸೊಗಸಾಗಿರುತ್ತೆ ನೋಡಕ್ಕೆ. ಮೆರವಣಿಗೆ ಚೆನ್ನಾಗಿರುತ್ತೆ, ಜನ ಕುಣಿಯೋದ್ ನೋಡಕ್ ಚೆನ್ನಾಗಿರುತ್ತೆ. ಆ ತಮಟೆ ವಾದನ ಎಲ್ಲ, ಜನಪದ ಪೂಜಾ ಕುಣಿತ ಅದೆಲ್ಲ ಇರುತ್ತಲ್ಲ,
0: ಬೀದಿ ಬೀದಿನಲ್ಲಿ ಮನೆ ಮನೆ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಳ್ಳೋದು, ಮಕ್ಕಳು ಮರಿನೆಲ್ಲ ಗಣಪತಿಗೆ ನಮಸ್ಕಾರ ಮಾಡುವಂತ ಹೇಳೋದು,
1: ಅಷ್ಟೇ ಅಲ್ಲ, ಗಣಪನ ಜೊತೆಗೊಂದು ಸೆಲ್ಫಿ
0: ಸೆಲ್ಫಿ. ಆಮೇಲೆ ಬೇರೆ ಬೇರೆ ತರದ ಗಣಪ ಅವನು, ಅಂದ್ರೆ ಪೊಲೀಸ್ ವೇಷದಲ್ಲಿರುವಂತಹ ಗಣಪ, ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಗಣಪತಿನ, ಓಹೋ ನಮ್ ಗಣಪತಿ ಈ ತರ ಇದ್ದಾನೆ, ಈ ಸ್ಟೈಲ್ ಅಲ್ಲಿ ಇದ್ದಾನೆ ಅಂತ ಖುಷಿ ಪಡೋದು.
1: ಅದು ಸ್ವಲ್ಪ ಈ ಹುಬ್ಬಳ್ಳಿ ಪೂನಾ ಬಾಂಬೆ ಇಲ್ಲೆಲ್ಲ ಆ ತರ ಗಣಪಗಳನ್ನ ಇಡೋದು, ಅಂದ್ರೆ ಸಾಫ್ಟ್ವೇರ್ ಗಣಪ ಅಂತೆ, ಪೊಲೀಸ್ ಗಣಪ ಅಂತೆ, ಕಳ್ಳ ಗಣಪ ಅಂತೆ, ಈ ಗಣಪ ಅಂತೆ, ಆ ಗಣಪ ಅಂತೆ ಅಂತ ಇರ್ಲಿ. ಅದೊಂದು ಇದೆಲ್ಲ ಆಯ್ತಲ್ಲ, ಗಣೇಶನನ್ನ ನಾವು ಅಷ್ಟು ಪ್ರೀತಿಯಿಂದ ಕೂಡಿಸ್ತೀವಿ, ಕರಿತೀವಿ, ಮಾತಾಡ್ತೀವಿ, ದಿನ ನೈವೇದ್ಯ ಮಾಡ್ತೀವಿ, ಎಲ್ಲರೂ ಹಾಡು ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಆಮೇಲೆ ಈ ವಿಸರ್ಜನೆ ಟೈಮಲ್ಲಿ ಯಾಕೆ ಇಷ್ಟು ಒಂಥರ ನಮಗೆ ಕೇರ್ಲೆಸ್ನೆಸ್ ಅನ್ಬೇಕು, ಅಥವಾ ಏನ್ ತೆಗೆದು ಲಾರಿಗೆ ಒಳ್ಳೆ ಎಸೆಯೋದು, ಕೈ ಮುರಿತೋ ಕಾಲ್ ಮುರಿತೋ, ಒಂಥರ ಅಯ್ಯೋ ಇದೇನು ನನ್ನ ಗಣಪ ಹೊಟ್ಟೋಗ್ತಿದ್ದಾನಲ್ಲ, ನನ್ನ ಗಣಪನ ಕೈ ಮುರಿದೋಯ್ತಲ್ಲ ಅಂತ ಬೇಜಾರಾಗ್ಬೇಕಲ್ವಾ.
0: ಅದು ಯಾರೋ ಇತ್ತೀಚೆಗೆ ಟ್ರೆಂಡ್ ಕೂಡ ಮಾಡಿದ್ರು, ಗಣಪ ಇಲ್ಲಿಂದ ಅಂದ್ರೆ ಭೂಲೋಕಕ್ಕೆ ಬಂದಂತ ಗಣಪ ಓಡಿ ಹೋಗಿ ಶಿವ ಪಾರ್ವತಿ ಹತ್ರ ಕೈಗೆ ಕಾಲ್ಗೆ ಮುಖಕ್ಕೆಲ್ಲ ಬ್ಯಾಂಡೇಜ್ ಹಾಕೊಂಡು, ನೋಡು ಭೂಲೋಕಕ್ಕೆ ಹೋಗಿದ್ರೆ ಹೇಗೆ ನನ್ನ ಮೈಕೈ ಎಲ್ಲ ಗಾಯ ಮಾಡಿದ್ರೆ, ಮೇಲಿಂದ ಎತ್ತಿ ಎಸೆದ್ರು ನನ್ನನ್ನ ಅಂತ ಹೇಳಿ ಪಾರ್ವತಿ ದೇವಿಗೆ ಕಂಪ್ಲೇಂಟ್ ಹೇಳ್ತಾ ಇರುವಂತ ಒಂದು ಅಂದ್ರೆ ತಮಾಷೆ ಅನ್ಸಿದ್ರು ಕೂಡ ಒಂದು ಸೀರಿಯಸ್ ಆಗಿ ವಿಚಾರ ಮಾಡಬೇಕಾದಂತ ಒಂದು ವಿಷಯ.
1: ಹೌದು, ಅಂದ್ರೆ ವಿಸರ್ಜನೆ ಮಾಡುವಾಗ ಸರ್ಕಾರ ಕೂಡ ಹಲವಾರು ಸೂಚನೆಗಳನ್ನ ಕೊಟ್ಟಿದೆ. ಅಂದ್ರೆ ಈ ಹೂವು ಅಥವಾ ಏನು ಪತ್ರೆ ಇದೆಲ್ಲ ಇಟ್ಟಿರ್ತೀವಲ್ಲ ಗರಿಕೆ, ಇದನ್ನೆಲ್ಲ ಒಂದು ಬೇರೆ ಮಾಡುವಂಥದ್ದು, ಮಣ್ಣನ್ ಮಾತ್ರ ಮಣ್ಣಿನ ಗಣಪನನ್ನೇ ಇಡಿ ಅಂತ ಹೇಳಿದ್ದಾಗಿರಬಹುದು. ಆಮೇಲೆ ಒಂದು ಕಡೆ ನೀವು ವಿಸರ್ಜನೆ ಮಾಡುವಾಗ ಅದನ್ನ ಮುಳುಗಿಸುವ ರೀತಿ, ಇದರ ಎಲ್ಲದರ ಬಗ್ಗೆ ಎಷ್ಟೊಂದು ಸೂಚನೆಗಳನ್ನ ಕೊಟ್ಟಿದೆ, ಎಷ್ಟೆಲ್ಲ ಹೇಳಿದೆ. ಆದರೂ ಎಲ್ಲೋ ಒಂದ್ ಕಡೆ ನಾವು ಎತ್ತೀವೋ ನಮ್ ಕೆಲ್ಸ ಮುಗೀತಪ್ಪ ಅಂತ ಎತ್ತಿ ಎಸ್ದು ಬಂದ್ಬಿಟ್ಟು ಹಂಗೆ ಅನ್ಸುತ್ತಪ್ಪ ನನಗೆ.
0: ಆಮೇಲೆ ನೀರಿಲ್ದೆ ಇರೋ ಕಡೆ ತಗೊಂಡೋಗಿ ಎಸೆಯೋದು, ಆಮೇಲೆ ಅದು ಕರಗ್ಲಿ ಅಂತ ಹೇಳಿ ಕೋಲು ಮತ್ತೇನೋ ತಗೊಂಡು ಬಡಿಯೋದು, ಅದು ಒಂದು ವಿಷಯ. ಆಮೇಲೆ ಪ್ಲಾಸ್ಟಿಕ್ಕು ದಾರನೋ ಏನೆಲ್ಲ ಇರುತ್ತೆ ಅದರಲ್ಲಿ, ಅದನ್ನೆಲ್ಲ ತೆಗೆದು ಏನೋ ಒಂದು ರೀತಿ ನಾವು ಭಕ್ತರು ಅದ್ರ ಸಮೇತ ಹಾಕಬೇಕು ಅನ್ನೋ ಒಂದು ನಂಬಿಕೆಯಿಂದಾಗಿ ನೀರು ಪರಿಸರ ಅದೆಲ್ಲನೂ ಕೂಡ ಹಾಳಾಗೋದು. ಭಕ್ತಿಗೆ ವಿಸರ್ಜನೆ ಮಾಡುವಂತಹ ಟೈಮಲ್ಲಿ ನಾವೆಲ್ಲ ಒಂದು ಕಡೆ ನಮ್ಮ ಜವಾಬ್ದಾರಿನ ಮರಿತೀವ ಅಂತ ಕೂಡ ಅನ್ಸುತ್ತೆ.
1: ಅದು ಗಣೇಶೋತ್ಸವ ಅಂತಾನೇ ಅಲ್ಲ, ಈ ಸಂಭ್ರಮ ಮುಗೀತಾ ಇದ್ದ ಹಾಗೆ, ಮುಗೀತಲ್ಲ ಇನ್ನ ಮನೆಗೆ ಹೋಗೋ ಸಂಭ್ರಮ ಅನ್ನೋ ಹಾಗೆ. ಈಗ ಈವನ್ ನಾವು ಸ್ವಾತಂತ್ರ್ಯೋತ್ಸವದಲ್ಲೂ ನಾವು ಈ ಸಂಭ್ರಮನ ಕಾಣ್ತೀವಿ. ಈಗ ಫ್ಲಾಗ್ಗಳು ಧ್ವಜಗಳು ಹೇಗೆ ಎಲ್ಲಾ ಕಡೆ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಒಂದು ಕಡ್ಡಿ ಹಾಕ್ಬಿಟ್ಟು ಕೇಸರಿ ಬಿಳಿ ಹಸಿರು ಇರುವಂತದ್ದು, ಒಂದೊಂದು ಪುಟ ಪುಟ ಧ್ವಜ, ಆಮೇಲೆ ಎದೆಗೆ ಅದನ್ನ ಸಿಕ್ಕಿಸ್ಕೊಳ್ಳುವಂಥದ್ದು, ಆಮೇಲೆ ಎಲ್ಲಾ ಕಡೆ ಆಟೋ ರಿಕ್ಷಾಗಳಲ್ಲಿ ಕಾರ್ಗಳು ಎಲ್ಲಾ ಕಡೆ ನಾವು ಏನ್ ಅದನ್ನು ಮಾರಾಟ ಮಾಡಕ್ಕೆ ಒಂದು ದಿನ ಮುಂಚೆಯಿಂದ ನಿಮ್ಗೆ ಸಿಗ್ನಲ್ಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಬಂದು ನಿಮ್ಗೆ ಅದನ್ನ ಮಾರಾಟ ಮಾಡ್ತಾರೆ. ಆಮೇಲೆ ಒಂದು ದಿನ ಸ್ವಾತಂತ್ರ್ಯೋತ್ಸವ ಕಳೆದ ಮೇಲೆ ನೀವು ಅದೇ ರಸ್ತೆಗೋ ಬೀದಿಗೋ ಎಲ್ಲೋ ಹೋದ್ರೆ ಎಲ್ಲಾ ಧ್ವಜಗಳು ಎಲ್ಲೋ ಎಲ್ಲೋ ತೊಟ್ಟಿಯಲ್ಲಿ ಬಿದ್ದಿರೋದು, ಅಥವಾ ರೋಡಲ್ಲಿ ಮೊಳೆನಲ್ಲೋ ಮೋರಿನಲ್ಲೋ ಕೊಚ್ಚಿ ಹೋಗ್ತಾ ಇರೋದು, ಇದನ್ನ ನೋಡಿದಾಗ ಏನಪ್ಪ ಇದು ನಮ್ಮ ಧ್ವಜ ಹಿಂಗೆ ಇಲ್ಲಿ ಹಿಂಗ ಹೋಗ್ತಾ ಇದೆಯಲ್ಲ ಇಲ್ಲಿ ಇದೆಯಲ್ಲ ಅಂತ ನೋವಾಗುತ್ತೆ ಅಲ್ವಾ. ಆ ನೋವಾಗದೆ ಇದ್ರೆ ಆ ಸ್ಪಂದನೆ ನಮ್ಮಲ್ಲಿ ಮೂಡ್ಲೇ ಇಲ್ಲ ಅಂದ್ರೆ ನಾವಿಷ್ಟೆಲ್ಲ ಪೂಜೆ ಮಾಡಿದ್ ಯಾಕಾಗಿ, ನಾವಿಷ್ಟೆಲ್ಲ ಕೇಳಿದ್ ಯಾಕಾಗಿ, ನಮಗ್ ನಿಜವಾಗಿ ದೇಶದ ಮೇಲೆ ಪ್ರೀತಿ ಇದೆಯಾ, ಹೀಗೆಲ್ಲ ಏನೇನೋ ಅನ್ಸ್ಬಿಡುತ್ತೆ ಅಲ್ವಾ. ಹಾಗಾಗಿ ಯಾವುದೇ ಅದು ಗಣೇಶ ವಿಸರ್ಜನೆ ಇರ್ಬೋದು, ಯಾವುದೇ ಸಂಭ್ರಮದಗಳಿಗೆ ಹೌದು ಸಂಭ್ರಮ ಇರಬೇಕು. ಆಮೇಲೆ
0: ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು ವಿಸರ್ಜನೆ ಮಾಡುವಂಥದ್ದು ಅಥವಾ ಎತ್ತಿಡುವಂಥದ್ದು, ಮುಂದಿನ ಸಲಕ್ಕೆ ಧ್ವಜ ಬೇಕು ಅಂತನೋ ಅಥವಾ ಬಳಸಿದಂಥ ವಸ್ತುಗಳ ಸರಿಯಾದ ವಿಲೇವಾರಿ, ವಿಸರ್ಜನೆಯ ಜೊತೆಗೆ ವಸ್ತುಗಳ ವಿಲೇವಾರಿ, ಯಾರಿಗೂ ಕೂಡ ತೊಂದರೆ ಆಗದ ಹಾಗೆ, ಯಾವುದೇ ವಸ್ತುಗೆ ಅಗೌರವ ಆಗದೆ ಇರುವ ಹಾಗೆ, ಪರಿಸರಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಉಂಟಾಗ

0: ಹಾಗೆ ಆಚರಿಸ್ಕೊಂಡು ಬಂದಂತಹ ಒಂದು ಹಬ್ಬ ಹರಿದಿನಗಳು ಉತ್ಸವಗಳು ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಆಗ್ಬೇಕು, ಕ್ರಮ ತಗೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗ್ಬೇಕು.
1: ನಾವು ಯಾವುದೇ ಕೆಲಸವನ್ನ ಪ್ರೀತಿಯಿಂದ ಮಾಡಿದಾಗ ಆ ಪ್ರೀತಿಯಿಂದಾನೆ ಅದು
0: ಮುಕ್ತಾಯ
1: ಆಗ್ಬೇಕು, ಮತ್ತೆ ಪ್ರೀತಿ ಸದಾ ನಮ್ಮಲ್ಲಿ ಉಳಿದಿರಬೇಕು ಅಂತ. ಆಯ್ತು, ಈಗ ನಾವು ಸಾಮಾಜಿಕ ಸ್ಪಂದನೆ ಏನೋ ಮಾಡಿದ್ವಿ, ಈಗ ನಮ್ಮ ಕೇಳುಗರು ಕಾಯ್ತಾ ಇದಾರೆ, ನನ್ನ ಪತ್ರ ಓದ್ಲಿಲ್ಲ, ನನ್ನ ಹಾಡು ಓದ್ಲಿಲ್ಲ ಅಂತ ಆ ಕಡೆಗೆ ಬಂದ್ಬಿಡೋಣ.
0: ಈಗ ನೋಡಿ, ನಮ್ಗೆ ಒಂದು ಮೇಲ್ ಮಾಡಿದ್ದಾರೆ ಪ್ರಭಾಮಣಿ, ಚಿಂತಾಮಣಿಯಿಂದ ಹೇಳ್ತಾ ಇದಾರೆ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಬಹಳ ಸೊಗಸಾಗಿರುತ್ತೆ, ನಾವಂತೂ ತಪ್ಪದೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನ ಕೇಳ್ತೇವೆ, ಈ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ಎಂಥೆಂಥ ಮಹನೀಯರ ಒಂದು ಧ್ವನಿ ವಿಚಾರಧಾರೆಗಳು ನಮ್ಗೆ ಈ ಕಾರ್ಯಕ್ರಮದಿಂದ ಗೊತ್ತಾಗುತ್ತೆ, ತುಂಬಾ ಖುಷಿಯಾಗುತ್ತೆ ಅಂತಾರೆ.
1: ಇವ್ರು ಇನ್ನೊಂದು ಮಾತು ಹೇಳಿದರೆ, ಪುಟ್ಟಣ್ಣ ಕಣಗಾಲ್ ಅವರ ಧ್ವನಿಯನ್ನ ಕೇಳಿಸಿದ್ರಿ ಕಳೆದ ವಾರ, ತುಂಬಾ ಚೆನ್ನಾಗಿತ್ತು, ನಮಗೆ ಅವರ ಮಾತನ್ನ ಕೇಳಿದ ನೆನಪೇ ಇಲ್ಲ. ಪುಟ್ಟಣ್ಣ ಕಣಗಾಲ್ ಅವರ ದಿನಗಳು ಮತ್ತೆ ಅವರು ಹೇಗೆ ನಿರ್ದೇಶನ ಮಾಡ್ತಾ ಇದ್ರು ಅನ್ನೋದನ್ನ ಅವರ ಧ್ವನಿಯಲ್ಲೇ ಕೇಳಿ ತುಂಬಾ ಖುಷಿ ಆಯ್ತು ಅಂತಾರೆ ಪ್ರಭಾಮಣಿ ಅವರು.
0: ಮತ್ತೆ ಅವರು ಇನ್ನೊಂದು ವಿಷಯ ಹೇಳ್ತಾರೆ, ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಾತು ಏನಿದೆಯಲ್ಲ, ನಾವು ಸಾಮಾನ್ಯವಾಗಿ ಅವರು ಹಾಡು ಹೇಳಿರ್ತೀವಿ, ಆದ್ರೆ ಅವ್ರದ್ದು ಒಂದ್ ಸ್ವಲ್ಪ ತೆಲುಗು ಮಿಶ್ರಿತ ಸ್ಲ್ಯಾಂಗ್ ಅನ್ಬಹುದು, ಸ್ಲ್ಯಾಂಟ್ ಏನಿದೆ, ಆ ಸೊಗಡೇನಿದೆಯಲ್ಲ, ಅದಕ್ಕೆ ಹೇಳಿದಾಗ ಒಂದ್ಸಲಕ್ಕೆ ತಕ್ಷಣಕ್ಕೆ ಅಬ್ಬಾ ಪಿ ಬಿ ಶ್ರೀನಿವಾಸ್ ಹೀಗ್ ಮಾತಾಡ್ತಾರ ಅಂತ ಅನ್ಸಿದ್ದು ಕೂಡ. ಹೌದು, ತುಂಬಾ ಚೆನ್ನಾಗಿತ್ತು
1: ಅವರ ಜನ್ಮದಿನದ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ರತ್ನ ಭಂಡಾರ ನಾವು ಪ್ರಸಾರ ಮಾಡಿದ್ವಿ. ಹೌದು.
0: ಇನ್ನೊಬ್ರು ವಿ ಪ್ರಭಾಕರ್ ಅಂತ ಉತ್ತರಳ್ಳಿಯಿಂದ ಹೇಳ್ತಾ ಇದ್ರೆ, ಅವರು ಮಧ್ಯಾಹ್ನದ ಗೇಮ್ ಶೋಗಳು ನಾವೇನು ಸೋಮವಾರದಿಂದ ಶುಕ್ರವಾರದವರೆಗೂ ಕೊಡ್ತೀವಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು, 1:20 to 2 hours ಪ್ರಸಾರವಾಗುತ್ತಲ್ಲ, ಸಮಯ ಸಾಕಾಗೋದಿಲ್ಲ, ಈ ಸಮಯನ ಜಾಸ್ತಿ ಮಾಡಬಹುದಾ ಅಂತ ಕೇಳ್ತಾರೆ.
1: ಹೌದಲ್ವಾ, ನಮಗೂ ಹಂಗೆ ಅನ್ಸುತ್ತೆ ಪ್ರಭಾಕರ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. 2 hours ನಾವು ಗೇಮ್ ಶೋನ ಮುಗಿಸುವಾಗ ಅಯ್ಯೋಯ್ಯೋ ಇನ್ನೂ ಒಂದ್ ಪ್ರಶ್ನೆ ಕೇಳ್ಬೋದಾಗಿತ್ತಲ್ಲ, ಇನ್ನೊಂಚೂರು ಕನ್ನಡ ನಾಡ ಬಗ್ಗೆ ನಾವು ಮಾತಾಡ್ಬೋದಾಗಿತ್ತಲ್ಲ, ಇಷ್ಟೊಂದು ಜನ ಸಂದೇಶಗಳನ್ನ ಕಳಿಸಿದ್ದಾರೆ, ಅಯ್ಯೋ ಇವರೆಲ್ಲಾರ ಸಂದೇಶ ನಾವು ಓದ್ಬಿಡ್ಬೇಕಲ್ಲ, ಓದ್ಬಿಡಕ್ಕೆ ನಮ್ಗೊಂದ್ ಸ್ವಲ್ಪ ಸಮಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸುತ್ತೆ. ನಿಮ್ಮ ಮಾತೆ ನಮ್ಮ ಮಾತು ಕೂಡ. ಹೌದು, ಈ ಗೇಮ್ ಶೋಗಳನ್ನ ಮುಂಚೆ ನಾವು 2:30 ಪ್ರದೇಶ ಸಮಾಚಾರದವರೆಗೂ ನಾವು ಪ್ರಸಾರ ಮಾಡ್ತಾ ಇದ್ವಿ, ಆ ನಂತರ ನಾವು 2 hours ಅದನ್ನ ಮುಕ್ತಾಯ ಮಾಡಿ 2:30 ಸ್ಪಂದನ ನಾವು ಪ್ರಸಾರ ಮಾಡ್ತಾ ಇದ್ವಿ. 2:40 ಇಂಗ್ಲಿಷ್ ವಾರ್ತೆ ಮುಗಿದ ಮೇಲೆ ಸ್ಪಂದನ, ಅಂದ್ರೆ ಗೇಮ್ ಶೋನ ನಾವು 2:00 ಮುಗಿಸ್ತೀವಿ, ಆಮೇಲೆ ಚಿತ್ರತಾನ ಬರುತ್ತೆ. ಇದು ನಮ್ಮ ಈಗಿನ ಒಂದು ಕಾರ್ಯಕ್ರಮ ಪಟ್ಟಿ. ನಿಮ್ಮ ಮಾತು ಮತ್ತೆ ನಮ್ಮ ಅನೇಕ ಶ್ರೋತೃಗಳು, ನಮ್ಮ ಎನ್ಆರ್ ಪ್ರಸಾದ್ ಅವರು ಕೂಡ ಮೊನ್ನೆ ಇದೇ ಮಾತನ್ನ ಹೇಳ್ತಾ ಇದ್ರು, ಈ ಗೇಮ್ ಶೋ ಅವಧಿ ಹೆಚ್ಚಿಸಬೇಕು, ನಮಗೆ ಅಟ್ಲೀಸ್ಟ್ 15 minutes ಇನ್ನ 2 questions ಕೇಳ್ಬೋದಲ್ಲ
0: ಹೌದು
1: ಅನ್ನುವಂತಹ ಮಾತು. ಹಾಗಾದ್ರೆ ಸ್ಪಂದನ ಏನ್ ಮಾಡೋಣ, ಸ್ಪಂದನ ತೆಗೆದು ಬಿಡೋದೆ. ಆಹಾಹಾ, ನಮ್ಮ ಮಾತಿಗೆ ನೀವು ಉತ್ತರ ಕೊಡ್ಬೇಕಲ್ಲ, ಅದು ಬೇಕು ಇದು ಬೇಕು ಅಂತಾರೆ ನಮ್ಮ ಶ್ರೋತೃಗಳು ಅಲ್ವಾ.
0: ಹೌದು, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ.
1: ಹಾಗಾಗಿನೇ ನಾವೀಗ ಇದಕ್ಕೊಂದು ಒಳ್ಳೆ ಉಪಾಯ ಮಾಡ್ತಾ ಇದೀವಿ. ಆ ಉಪಾಯ ಏನು ಅಂತ ಈಗಂತೂ ನಾವು ಹೇಳಲ್ಲ, ಈಗ ಹೇಳಲ್ಲ. ಆ ಉಪಾಯ ಏನು ಅಂತ ಸ್ವಲ್ಪ ಕಾದು ನೋಡಿ, ನಿಮ್ಮ ಆಸೆನು ನೆರವೇರಬೇಕು, ನಮ್ಮ ಆಸೆನು ನೆರವೇರಬೇಕು, ಅಂಥದ್ದೇನಾದರೂ ಒಂದು ಮಧ್ಯವರ್ತಿ ಉಪಾಯವನ್ನ ನಾವು ಯೋಚನೆ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈಗ ಸದ್ಯಕ್ಕೆ ಹೇಳ್ತಾ ದೇವಪ್ಪ.
0: ಆಮೇಲೆ ಇನ್ನೊಂದು ಮೇಲ್ ಬಂದಿದೆ, ಅವರು ಶ್ಯಾಮಲಾ ಚಿಕ್ಕ ತಿರುಪತಿಯಿಂದ ಹೇಳ್ತಾ ಇದ್ದಾರೆ, TPS ಪ್ರಕಾಶ್ ಅಂತ ಇವರು ಕೂಡ ಮೇಲ್ ಮಾಡಿದ್ದಾರೆ. ನೀವು ವಿವಿಧ ಭಾರತೀಯ ಕಾರ್ಯಕ್ರಮಗಳು, ವಿವಿಧ ಭಾರತೀಯ ಚಟುವಟಿಕೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಹಾಕಬಹುದಲ್ವಾ ಅಂತ.
1: ಈ ಮಾತು ಶ್ಯಾಮಲಾ ಅವ್ರದ್ದು ಹೌದು, ನಿಜ.
0: 2-3 times ಅವ್ರು ಇದೇ ಮಾತನ್ನ ಕೇಳಿದ್ದಾರೆ,
1: ನಿಜ ನೀವು ಹೇಳೋದು. ಆದ್ರೆ ಒಂದು ವಿಷಯ ಏನಂದ್ರೆ, ನಮ್ಮ ಮುಖ್ಯವಾಹಿನಿ ಅಥವಾ ಈಗ ಇವರು ಮೈಸೂರು ವಾಹಿನಿ ಅದನ್ನ ಹಾಕ್ತಾರೆ, ಹಾಗೆ ಧಾರವಾಡ ವಾಹಿನಿ ಅದನ್ನ ಹಾಕ್ತಾ ಇದ್ದಾರೆ. ಆ ಕೇಂದ್ರಗಳು ಹಾಕ್ತಾ ಇರೋದನ್ನ ನೋಡಿ ಇವರು ಕೇಳ್ತಾ ಇರಬಹುದು, ನೀವು ನಿಮ್ಮ ನಿತ್ಯದ ಕಾರ್ಯಕ್ರಮಗಳನ್ನ ಹಾಕಿ ಅಂತ. ಈಗ ನೋಡಿ, ವಿವಿಧ ಭಾರತೀಯನಲ್ಲಿ ನಿತ್ಯದ ಕಾರ್ಯಕ್ರಮಗಳು ಅಂದ್ರೆ ನಿಮಗೆ ನಾದೋಪಾಸನೆ, ಆಮೇಲೆ ಶುಭೋದಯ ಕರ್ನಾಟಕ, ಅದಾದ್ಮೇಲೆ ನಿಮಗೆ ಓಲ್ಡ್ ಈಸ್ ಗೋಲ್ಡ್, ಇದು ನಿತ್ಯವೂ ಅದೇ ಅಲ್ವೇ ನಿಮಗೆ. ಅದೇ ನಿಮಗೆ ನಮ್ಮ ಮುಖ್ಯವಾಹಿನಿಯಲ್ಲಿ ಏನಿರುತ್ತೆ, 6 hours ನಾದೋಪಾಸನೆ ಅಥವಾ ಗೀತಾರಾಧನ ಅಥವಾ ಶುಭೋದಯ ಕರ್ನಾಟಕ, ಅಲ್ಲಿ ಏನು ಟೈಟಲ್ ಇದೆಯೋ ಅದು. ಅದಾದ್ಮೇಲೆ ಚಿಂತನ, ಚಿಂತನ ಅಂದರೆ ಯಾರಿಂದ ಚಿಂತನ, ಇಂತಹವರಿಂದ ಚಿಂತನ. ಅದಾದ್ಮೇಲೆ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಸಂಗೀತ ಯಾರ್ದು ಇವತ್ತು ಪ್ರಸಾರ ಆಗುತ್ತೆ, ಭಾವಗೀತೆಗಳು ಯಾರ್ದು ಪ್ರಸಾರ ಆಗುತ್ತೆ, ಹೀಗೆ ಚರ್ಚೆ, ಚರ್ಚೆಯಲ್ಲಿ ಭಾಗವಹಿಸುವವರು ಯಾರು, ಯಾವ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ,
0: ಆರೋಗ್ಯ ಮಾಹಿತಿ,
1: ಆರೋಗ್ಯ ಮಾಹಿತಿ, ಬಾಳ ಬೆಳಕು, ಇದೆಲ್ಲ ಕಾರ್ಯಕ್ರಮದ ಡೀಟೇಲ್ಸ್ ಅಂದ್ರೆ ಕಾರ್ಯಕ್ರಮ ಅಲ್ಲದೆ ಕಾರ್ಯಕ್ರಮದ ಒಳಗೆ ಯಾರಿದ್ದಾರೆ ಅನ್ನೋದಕ್ಕೆ ಒಂದು ವಿಷಯ ಏನು, ಈ ಎಲ್ಲ ವಿಚಾರಗಳನ್ನು ನಾವು ತಿಳಿಸುವುದಕ್ಕಾಗಿ ನಾವು ಒಂದು ಕಾರ್ಯಕ್ರಮ ವಿವರಣೆಯನ್ನ ಮಾಡಬಹುದು. ವಿವಿಧ ಭಾರತಿಯಲ್ಲಿ ಸಾಮಾನ್ಯವಾಗಿ ಏನಂದ್ರೆ ನಾದೋಪಾಸನೆ, ಓಲ್ಡ್ ಇಸ್ ಗೋಲ್ಡ್, ಮತ್ತೆ ಮಧ್ಯಾಹ್ನದ ಗೇಮ್ ಶೋ, ಪದಬಂಧ ಇರ್ಬೋದು ಅಥವಾ ನಮ್ಮ ನಾಡು ಇರ್ಬೋದು, ಯಾವುದೋ ಒಂದು ಅದು ಪ್ರಸಾರ ಆಗುತ್ತೆ. ಹಾಗಾಗಿ ಅದು ನಮ್ಮ ಅನೇಕ ಶ್ರೋತೃಗಳಿಗೆ ಗೊತ್ತು. ಇಲ್ಲಿ ಚಿತ್ರಗೀತೆ ಮನರಂಜನೆ ಬೇಸ್ಡ್ ಕಾರ್ಯಕ್ರಮಗಳು ಹೆಚ್ಚಾಗಿ ಪ್ರಸಾರ ಆಗ್ತಾ ಇರೋದ್ರಿಂದ ನಾವು ಆ ರೀತಿಯ ಕಾರ್ಯಕ್ರಮ ವಿವರಣೆ ಅಂತ ಏನು ಹೇಳಲ್ಲ. ಬೆಳಗ್ಗೆ ಮತ್ತೆ ಸಂಜೆ ನಮ್ಮ ಪ್ರಸಾರದಲ್ಲೇ ನಾವು ಅದನ್ನ ಹೇಳ್ತಾ ಇದ್ದೀವಿ, ಅದನ್ನ ಕೇಳಬಹುದು. ಆಕಾಶವಾಣಿ ಬೆಂಗಳೂರು ಫೇಸ್ಬುಕ್, ಇನ್ಸ್ಟಾ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ವಿಶೇಷ ಕಾರ್ಯಕ್ರಮಗಳೇನಾದರೂ ಇದ್ರೆ ಅದನ್ನು ನಾವು ಅಲ್ಲಿ ಖಂಡಿತ ಹಾಕ್ತೀವಿ.
0: ಇಷ್ಟನ್ನ ಹೇಳ್ತಾ ನಮ್ಮ ಇವತ್ತಿನ ಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.
1: ಪ್ರೀತಿಯ ನಮಸ್ಕಾರ. ಶ್ರೋತೃಗಳೇ, ಇನ್ನು ಪ್ರದೇಶ ಸಮಾಚಾರ. ಆಕಾಶವಾಣಿ

0: ಹೆಚ್ಚಿದ ವಿದ್ಯುತ್ ಬೇಡಿಕೆ, ಗ್ರಾಹಕರ ಹಿತ ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸರ್ಕಾರ ಸೂಚನೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಹಾಗೂ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವ, ಹಾಸನ ಜಿಲ್ಲಾಡಳಿತ ಮಾಹಿತಿ. ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸವದತ್ತಿ, ಕಾಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳ ಅಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ವಿಧಾನಸಭೆ ಅಧಿವೇಶನದ 4ನೇ ದಿನವಾದ ಇಂದು ಕೆಳಮನೆಯಲ್ಲಿ ಬರ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಬರದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸದಸ್ಯ ಬಸವರಾಜು, ಬರಪೀಡಿತ ತಾಲೂಕುಗಳಿಗೆ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯ ಕೋನರೆಡ್ಡಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ 150 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭೀಕರ ಬರಪರಿಸ್ಥಿತಿ ಎದುರಾಗಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ, ಮಲೆನಾಡು ಪ್ರದೇಶಗಳು ಮಳೆಯಿಲ್ಲದೆ ತತ್ತರಿಸಿ ಹೋಗಿವೆ ಎಂದು ಬರಪರಿಸ್ಥಿತಿಯ ಕರಾಳತೆಯ ಮೇಲೆ ಬೆಳಕು ಚೆಲ್ಲಿದರು. ಕೇಂದ್ರ ಸರ್ಕಾರ ಬರಪೀಡಿತ ಪ್ರದೇಶಗಳ ಘೋಷಣೆಯ ಮಾನದಂಡ ಬದಲಾಯಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ರಾಜ್ಯದ 31 ಜಿಲ್ಲೆಗಳಲ್ಲಿ 2 ಜಿಲ್ಲೆ ಹೊರತುಪಡಿಸಿ ಈಗ 29 ಜಿಲ್ಲೆಗಳು ಬರಪೀಡಿತವಾಗಿವೆ ಎಂದು ಸದನದ ಗಮನ ಸೆಳೆದರು. ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಪೂರ್ವ ತಯಾರಿ ನಡೆಸದೇ ಇರುವುದರಿಂದ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಆರೋಪಿಸಿದರು. ವಿಬಿ ಜಿರಾಮ್ಜಿ ಯೋಜನೆ ಬಳಸಿಕೊಳ್ಳುವ ಮೂಲಕ ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಬಹುದಾಗಿತ್ತು ಎಂದು ಸರ್ಕಾರದ ಗಮನ ಸೆಳೆದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ, 1,60,00,000 ಮಾನವ ದಿನ ಉದ್ಯೋಗ ಸೃಜನೆ ಮಾಡಲಾಗಿದೆ. ಕೃಷಿ ಹೊಂಡ, ಕೆರೆ ನಿರ್ಮಾಣ, ರಸ್ತೆ ಸೇರಿದಂತೆ 300 ಕಾಮಗಾರಿಗಳನ್ನು ಗುರುತಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನ ಅಕ್ರಮ ನೇಮಕಾತಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಲು ಸಭಾಪತಿ ಸಲೀಂ ಅಹಮದ್ ಕಾಂಗ್ರೆಸ್ ಸದಸ್ಯ ರವಿ ಅವರಿಗೆ ಅವಕಾಶ ನೀಡಿದ ವೇಳೆ ಮಧ್ಯಪ್ರವೇಶಿಸಿದ ಛಲವಾದಿ ನಾರಾಯಣಸ್ವಾಮಿ, ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಚರ್ಚೆ ನಡೆಸಲು ನಿಲುವಳಿ ಸೂಚನೆ ಮಂಡನೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಪ್ರಸ್ತುತ ಬರಗಾಲ ಕುರಿತಂತೆ ಚರ್ಚೆ ನಡೆಸಬೇಕಿದೆ, ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನೂ ನೀಡಬೇಕಿದೆ, ಬಳಿಕ ಈ ವಿಷಯ ಚರ್ಚೆಗೆ ಎತ್ತಿಕೊಳ್ಳುವ ಭರವಸೆ ನೀಡಿದರು. ರಾಜ್ಯದಲ್ಲಿ 200 ಹೆಚ್ಚು ತಾಲೂಕುಗಳು ಬರಪರಿಸ್ಥಿತಿ ಎದುರಿಸುತ್ತಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ಡೆಪ್ಯೂಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ, ನಮಗೆಲ್ಲ ವಿಚಾರ ಇದೆ. ಸೊ ನಾವು ಖಂಡಿತ ನಾವು ನಿಯೋಗ ಹೋಗಬೇಕು, ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ನ ಕೇಳಬೇಕೀಗ. ಆಮೇಲೆ ಅವರು ಅದನ್ನು ಬಂದು ಅಧ್ಯಯನ ಮಾಡಿ ನಮಗೆ ಹೆಚ್ಚು ಹೊರೆಯನ್ನು ಅವ್ರು ಕೊಡಬೇಕಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನನ್ನೆಲ್ಲ ವಿರೋಧ ಪಕ್ಷದ ನಾಯಕರುಗಳು, ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ, ಯಾಕೆಂದರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ಗೆ ತಲುಪಿದ್ದು, ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚಿಸಲಾಗಿದ್ದು, ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚಿಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ತನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಹಣಕಾಸು ಇಲಾಖೆ ನೀಡಿರುವ ಸಲಹೆಯನ್ನು ಆಧರಿಸಿ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ, ಇದು ಹಣಕಾಸು ಇಲಾಖೆಯ ಸಾಮಾನ್ಯ ಆಡಳಿತ ಪ್ರಕ್ರಿಯೆಯಾಗಿದ್ದು ರಾಜಕೀಯಗೊಳಿಸುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಿ ಹೊಸದಾಗಿ ಮತದಾರರ ಪಟ್ಟಿ ಪರಿಷ್ಕರಿಸುವಂತೆ ಒತ್ತಾಯಿಸಿದ್ದಾರೆ. ಸಾಮಾನ್ಯ ಜನರ ಮತದಾನದ ಹಕ್ಕನ್ನು ರಾಜಕೀಯ ಉದ್ದೇಶಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನದ ಹಾಸನಾಂಬ ಜಾತ್ರಾ ಮಹೋತ್ಸವ 29 ನವೆಂಬರ್ 11 ನಡೆಯಲಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಗತ್ಯ ಸಿದ್ದತೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಬಾರಿ ಹಾಸನಾಂಬ ದರ್ಶನಕ್ಕೆ 14 ಅವಕಾಶ ದೊರೆತಿದ್ದು, ಮೊದಲ ಹಾಗೂ ಕೊನೆಯ ದಿನ ಹೊರತುಪಡಿಸಿ ಇನ್ನುಳಿದ 12 ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ 7 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಲಾಗಿದೆ. ಆದರೂ ಸಂಪ್ರದಾಯದಂತೆ ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯನ್ನಾಗಿ ಹೊರಹೊಮ್ಮಿಸಿದೆ. ಇದರಿಂದಾಗಿ ಸುಮಾರು 19 ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿಯೂ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ವರ್ಷಕ್ಕೆ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಈ ಸೌರ ನೀತಿಯಿಂದ ರಾಜ್ಯದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ತಡೆರಹಿತ ಹಗಲು ವಿದ್ಯುತ್ ಪೂರೈಕೆಗೆ ಭದ್ರ ಬುನಾದಿ ಹಾಕಿದೆ. ಹಿರಿಯ ಮನೋವೈದ್ಯ, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರೂ ಆಗಿದ್ದ ಧಾರವಾಡದ ಡಾಕ್ಟರ್ ಆನಂದ ಪಾಂಡುರಂಗಿ ನಿಧನ ಹೊಂದಿದ್ದಾರೆ. ಪಾಂಡುರಂಗಿ ಅವರು ದಶಕಗಳ ಕಾಲ ವೈದ್ಯಕೀಯ ಸೇವೆಯಲ್ಲಿ ತೊಡಗಿ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಿ ಯುವಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ ಹಾಗೂ ಆತ್ಮವಿಶ್ವಾಸ ಬೆಳೆಸುವಲ್ಲಿ ಕೊಡುಗೆ ನೀಡಿದ್ದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಭಾರತೀಯ ವೈದ್ಯಕೀಯ ಕ್ಷೇತ್ರದ ಪ್ರತಿಷ್ಠಿತ ಡಾ ಬಿಸಿ ರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದರು. ಆನಂದ ಪಾಂಡುರಂಗಿ ನಿಧನದ ಸುದ್ದಿ ತಿಳಿದು ತೀವ್ರ ಆಘಾತ ಮತ್ತು ದುಃಖವಾಯಿತೆಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕಂಬನಿ ಮಿಡಿದಿದ್ದಾರೆ. ಅವರ ಕುಟುಂಬ ವರ್ಗ ಹಾಗೂ ಅಭಿಮಾನಿಗಳಿಗೆ ಅಗಲಿಕೆಯ ದುಃಖ ಸಹಿಸಿಕೊಳ್ಳುವ ಶಕ್ತಿ ತುಂಬಲಿ ಎಂದು ಪ್ರಾರ್ಥಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅಧ್ಯಕ್ಷತೆಯಲ್ಲಿ ಸ್ವಚ್ಛತಾ ಸೇವೆ 2026 ಆಂದೋಲನ ಸಭೆ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯಪುರದ ಇಂಡಿ ಸೇರಿದಂತೆ ಮತ್ತೆ 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಬರ ಕುರಿತು ಮುಂದುವರಿದ ಚರ್ಚೆ. ಉತ್ತರ ಕರ್ನಾಟಕದ ಪರಿಸ್ಥಿತಿ ಮೇಲೆ ಬೆಳಕು ಚೆಲ್ಲಿದ ಸದಸ್ಯ ಕೋನರೆಡ್ಡಿ. ರಾಜ್ಯದಲ್ಲಿ ಹೆಚ್ಚಿದ ವಿದ್ಯುತ್ ಬೇಡಿಕೆ, ಗ್ರಾಹಕರ ಹಿತ ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸರ್ಕಾರ ಸೂಚನೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಹಾಗೂ 29 ನವೆಂಬರ್ 11 ಹಾಸನಾಂಬ ಜಾತ್ರಾ ಮಹೋತ್ಸವ, ಹಾಸನ ಜಿಲ್ಲಾಡಳಿತ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
6: ಕೆಳಗರೆ ಈ ಪ್ರಕಟಣೆ ನಿಮ್ಮ ಗಮನಕ್ಕೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತೀಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯ ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ https://avedan.prasarabharati.org ನಲ್ಲಿ ಆನ್ಲೈನ್ ಮೂಲಕ October 5 ಒಳಗೆ ಅರ್ಜಿ ಸಲ್ಲಿಸಬಹುದು. ಇದು ನಿಮ್ಮೆಲ್ಲರ ಗಮನಕ್ಕೆ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಚಿತ್ರತಾಣ. ಒಂದೇ ಚಿತ್ರದ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಲನಚಿತ್ರ ದಯವಿಟ್ಟು ಗಮನಿಸಿ. ಈ ಚಿತ್ರದ ನಿರ್ದೇಶನ ರೋಹಿತ್ ಪಡಕ್ಕಿ ಅವರದ್ದು. ಇನ್ನು 2017 ಈ ಚಿತ್ರ ಬಿಡುಗಡೆಯಾಗುತ್ತೆ. ಬಹು ತಾರಾಗಣ ಇರುವಂತಹ, ವಿಶಿಷ್ಟ ಕಥಾಹಂದರ ಇರುವಂತಹ, ಬೇರೆ ಬೇರೆ ಕಥೆಗಳ ಸಂಗಮ ಇರುವಂತಹ ಚಿತ್ರ ಇದು. ಅನೂಪ್ ಸೀಲಿನ್ ಅವರ ಸಂಗೀತ ನಿರ್ದೇಶನ ಇದೆ. ಇನ್ನು ಹಾಡಿರುವ ಗಾಯಕರು ರಾಜ್ಗುರು ಹೊಸಕೋಟೆ, ವ್ಯಾಸರಾಜ್ ಸೋಸ್ಲೆ, ಪ್ರದೀಪ್ ಕುಮಾರ್, ವಿಜಯ್ ಪ್ರಕಾಶ್, ಅನನ್ಯ ಭಟ್, ಹಾಗೆಯೇ ವಸಿಷ್ಠ ಎನ್ ಸಿಂಹ ಇವರೆಲ್ಲರ ಧ್ವನಿಯಲ್ಲಿ, ಪಂಡಿತ್ ಪರಮೇಶ್ವರ್ ಇವರೆಲ್ಲರ ಧ್ವನಿಯಲ್ಲಿ ಗೀತೆಗಳನ್ನು ಕೇಳಬಹುದು. ಇನ್ನು ಸಾಹಿತ್ಯ ರೋಹಿತ್ ಪಡಕ್ಕಿ ಮತ್ತು ಜಯಂತ್ ಕಾಯ್ಕಿಣಿ ಹಾಗೂ ಪುರಂದರದಾಸರ ರಚನೆಯನ್ನು ತೆಗೆದುಕೊಂಡಿದ್ದಾರೆ. ರಘು ಮುಖರ್ಜಿ, ಭಾವನಾರಾವ್, ವಸಿಷ್ಠ ಸಿಂಹ, ಅವಿನಾಶ್, ಹೀಗೆ ಬಹಳ ದೊಡ್ಡ ತಾರಾಗಣ ಇರುವಂತಹ ಚಿತ್ರ ಇದಾಗಿತ್ತು. ಬನ್ನಿ ಒಂದೊಂದೇ ಗೀತೆಗಳನ್ನು ಕೇಳಿ ಬರೋಣ. ದಯವಿಟ್ಟು ಗಮನಿಸಿ ಚಿತ್ರದ ಗೀತೆಯನ್ನು ನೀವು ಆಲಿಸಿ.

ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಿನಿಮಾ ಸಂಬಂಧಿತ ಮುಕ್ತ ಮಾತುಕತೆಗೆ ಒಂದು ವೇದಿಕೆಯಾಗಿರುವಂತಹ ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ವಿಷಯದ ಪರವಾಗಿ ನಾವು ಮಾತನಾಡ್ತೀವಿ ಅಂತ ನೀವು ತಿಳ್ಕೋಬೇಕು ಅಂದರೆ ಒಂದು ಹಾಡನ್ನು ಕೇಳಿ ಬನ್ನಿ, ಹಾಡಿನಲ್ಲಿ ನಿಮಗೆ ಖಂಡಿತ ಸುಳಿವು ಸಿಗತ್ತೆ.

ಆಗಿರುತ್ತೆ. ಹಲವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವತ್ತು ಉಪೇಂದ್ರ ಅವ್ರ ಬಗ್ಗೆ ಕಾರ್ಯಕ್ರಮನ, ಅಥವಾ ಹೃದಯದ ಬಗ್ಗೆ ಕಾರ್ಯಕ್ರಮನ, ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಕಾರ್ಯಕ್ರಮನ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಹತ್ರನೇ ಇದ್ದೀರಿ ನೀವು. ಉತ್ತಮ ಹಾರರ್ ಚಿತ್ರಗಳು, ಭಯ ಹುಟ್ಟಿಸುವಂತಹ ಭಯಾತ್ಮಕ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ, ವಿರಳ ಅಂತ ಹೇಳಬಹುದು. ಯಾಕೋ ಕಾಲಮಾನಕ್ಕೆ ತಕ್ಕಂತೆ ಅಥವಾ ನಿರ್ದೇಶಕರ ಆಸಕ್ತಿ, ಕತೆ, ಚಿತ್ರಕತೆ, ಉತ್ತಮವಾದಂತಹ ಸ್ಕ್ರಿಪ್ಟ್ಗಳು, ಸ್ಕ್ರೀನ್ ಪ್ಲೇಗಳು ಬೇಕಾಗಿ, ಅಥವಾ ಇತ್ತೀಚಿನ ಜನರ ನಿರೀಕ್ಷೆಗಳು ಬದಲಾಗಿರಬಹುದು. ಈ ಎಲ್ಲ ಅಂಶಗಳನ್ನು ಒಳಗೊಂಡು ಒಂದು ಉತ್ತಮ ಹಾರರ್ ಸಿನಿಮಾ ಕನ್ನಡದಲ್ಲಿ ಇತ್ತೀಚೆಗೆ ಬಂದದ್ದು ತುಂಬ ಕಡಿಮೆ, ವಿರಳ ಅಂತ ಹೇಳ್ಬೋದು.

ಈಗಷ್ಟೇ ನೀವು ಕೇಳಿದಂಥ ಡವ ಡವ ಅನ್ನುವಂಥ ಈ ಹಾಡು ಉಪೇಂದ್ರ ಅವರ ನಿರ್ದೇಶನದ, ಈ ಹೆಸರು ನಿಮಗೆ ಗೊತ್ತಾಗ

ಸಾಕಷ್ಟು ವಿಷಯಗಳನ್ನು ನಮಗೂ ಕೇಳೋದಿದೆ. ಯಾಕೆ ಅಂದರೆ ಕೆಲವು ಚಿತ್ರಗಳು ಹಾರರ್ ಅಂತ ಅನ್ಸ್ಕೊಂಡ್ರು ಥ್ರಿಲ್ಲರ್ ಚಿತ್ರಗಳಾಗಿರುತ್ತೆ. ಹಾಗೇ ಹಲವಾರು ಚಿತ್ರಗಳು ಈ ಹಿಂದೆ ಬಿಡುಗಡೆಯಾಗಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ಈ ಸಂಖ್ಯೆ ಬಹಳ ಕಡಿಮೆ ಅಂತ ಹೇಳ್ಬೋದು. ಅದರಲ್ಲಿ 1993 ಬಿಡುಗಡೆಯಾದಂತಹ ಒಂದು ಮಾಸ್ಟರ್ ಪೀಸ್ ಅಂತ ಹೇಳಲಾಗುತ್ತೆ. ನಿಜವಾಗ್ಲೂ ಆ ಕಾಲಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ಕುಮಾರ್ ಗೋವಿಂದ್ ಅವರಿಗೆ ಚಿತ್ರದ

ನಟನೆಗೆ ಎಲ್ಲರಿಗೂ, ಕಾಶಿನಾಥ್ ಅವರ ಪಾತ್ರ, ಉಪೇಂದ್ರ ಅವರ ನಿರ್ದೇಶನ, ಯಾವಾಗಲೂ ಬೈಕೊಂಡು ಬರುವಂತಹ ಪೊಲೀಸ್ ಪಾತ್ರದಲ್ಲಿ ಬ್ಯಾಂಕ್ ಜನಾರ್ದನ್ ಅವರು, ನಿದ್ದೆ ಮಾಡುವಂತಹ ಬಿರಾದರ್ ಅವರ ಪಾತ್ರ, ಎಲ್ಲ ಪಾತ್ರ ಪೋಷಣೆ. ಹಾಗೆಯೇ ನಿಜವಾಗ್ಲೂ ಆ ಕಾಲಕ್ಕೆ ಥಿಯೇಟರ್ನಲ್ಲಿ ಇದರ ಒಂದು ಇಂಪ್ಯಾಕ್ಟ್ ಬಹಳ ದೊಡ್ಡ ಮಟ್ಟಕ್ಕೆ ಇತ್ತು ಅಂತ ಹೇಳ್ಬೋದು. ಇನ್ನು ಇತ್ತೀಚೆಗೆ ಅಂದರೆ 6-5=2 ಅನ್ನುವಂತಹ ಚಿತ್ರ ದೊಡ್ಡ ಮಟ್ಟಕ್ಕೆ ಹೊಸ ತಂಡದೊಂದಿಗೆ ಪ್ರಯತ್ನ ಮಾಡಿದಂತಹ ಚಿತ್ರ, ನಿಜವಾಗ್ಲೂ ಕಮರ್ಷಿಯಲಿನೂ ತುಂಬ ಯಶಸ್ಸು ಕಾಣುತ್ತೆ. ಹಾಗೇ ಚಿತ್ರ ಬಿಡುಗಡೆಯಾದ ನಂತರ ಒಬ್ಬರಿಂದ ಒಬ್ಬರಿಗೆ ಚಿತ್ರ ಚೆನ್ನಾಗಿದೆ ಅಂತ ಹರಡಿ ಎಲ್ಲರೂ ನೋಡಬೇಕು, ಒಂದ್ಸರಿ ಆದರೂ ಈ ಫಿಲಮ್ ನೋಡಬೇಕು, ಅಂಥದ್ದೇನಿದೆ ಅಷ್ಟು ಭಯ ಆಗುತ್ತಾ ಈ ಚಿತ್ರದಲ್ಲಿ ಅಂತೆಲ್ಲ ಮಾತುಕತೆ ನಡೀತಾ ಇತ್ತು. ಹಾಗಾಗಿ ಚಿತ್ರ ಒಳ್ಳೆಯ ಯಶಸ್ಸನ್ನು ಕಾಣುತ್ತೆ ಕಮರ್ಷಿಯಲಿ ಸಹ. ಇನ್ನು ಆಪ್ತ ಮಿತ್ರ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಳ್ಳೆ ಹೆಸರನ್ನು ಪಡೆಯುತ್ತೆ. ವಾಸು ಅವರ ನಿರ್ದೇಶನ, ಪಿ ವಾಸು ಅವರದ್ದು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ, ದ್ವಾರಕೇಶ್ ಅವರು ಪ್ರೊಡ್ಯೂಸರ್ ಆಗಿ ಹಾಗೆಯೇ ಕಾಮಿಡಿಯನ್ ಆಗಿ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಒಂದು ರೀತಿಯ ಸೈಕಲಾಜಿಕಲ್ ಥ್ರಿಲ್ಲರ್, ಹಾಗೆಯೇ ಟ್ವಿಸ್ಟ್ಗಳು, ಬೇಕಾದಷ್ಟು ಟ್ವಿಸ್ಟ್ಗಳು ಚಿತ್ರದಲ್ಲಿ ನಮಗೆ ಸಿಗುತ್ತೆ. ಸೌಂದರ್ಯ ಅವರ ಪಾತ್ರ ಪೋಷಣೆ, ರಮೇಶ್ ಅರವಿಂದ್ ಅವರು, ಹೀಗೆ ಅವಿನಾಶ್ ಅವರು, ಪ್ರೇಮ ಅವರು, ಎಲ್ಲರೂ ಅದ್ಭುತವಾದಂಥ ಅಭಿನಯ. ವರ್ಷಗಳ ಗಟ್ಟಲೆ ಓಡಿದಂತಹ ಚಿತ್ರ ಅದು. ಇನ್ನು ಇನ್ನಷ್ಟು ಮತ್ತಷ್ಟು ಚಿತ್ರಗಳ ಬಗ್ಗೆ ನಾವು ಮಾತನಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀವು ನೋಡಿದಂತಹ ಅತ್ಯುತ್ತಮ ಹಾರರ್ ಚಿತ್ರ ಯಾವುದು? ಇತ್ತೀಚಿನ ಚಿತ್ರ ಆಗಿರಬಹುದು ಅಥವಾ ಹಿಂದೆ ನೋಡಿದಂತಹ ಚಿತ್ರ ಆಗಿರಬಹುದು. ಇನ್ನು ಇನ್ನು ಯಾವ ರೀತಿಯ ಒಂದು ಕಾನ್ಸೆಪ್ಟ್ ಮೇಲೆ ಕಥೆಯನ್ನು ಇಟ್ಟುಕೊಂಡು, ಚಿತ್ರಕಥೆಯನ್ನು ಡೆವಲಪ್ ಮಾಡಿಕೊಂಡು ನಮ್ಮ ನಿರ್ದೇಶಕರು ನಿಮ್ಮ ಮುಂದೆ ಬಂದರೆ ಚೆನ್ನಾಗಿರತ್ತೆ ಅಂತ ನಿಮಗನ್ಸುತ್ತೆ, ಅದನ್ನು ಸಹ ಸಣ್ಣದಾಗಿ ಅಂದರೆ ಚಿಕ್ಕದಾಗಿ ನಿಮ್ಮ ಸಂದೇಶದಲ್ಲಿ ಬರೆದು ಕಳಿಸಿದ್ರೆ ಖಂಡಿತ ಖುಷಿಯಾಗುತ್ತೆ. ದಯವಿಟ್ಟು ನಿಮ್ಮ ಸಂದೇಶ ಸ್ಫುಟವಾಗಿಲೇ ನಿಮ್ಮ ಹೆಸರು ಮತ್ತು ಸ್ಥಳವನ್ನು ಬರೆಯೋದನ್ನು ಮರಿಬೇಡಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ವಿಷಯದ ಪರವಾಗಿ ನಿಮ್ಮ ಸಂದೇಶ ಕಳಿಸ್ಕೊಡಿ. ನೀವು ನೋಡಿದಂತಹ ನಿಮಗೆ ಇಷ್ಟವಾದಂತಹ ಹಾರರ್ ಚಿತ್ರ ಯಾವುದು ಅಂತ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483091209. 9483091029 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

0: ध्यान दें, आपकी मेहनत को राष्ट्रीय पहचान, पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान। आज ही नामांकन करें राष्ट्रीय गोपाल रत्न पुरस्कार 2026 के लिए। इस पुरस्कार के लिए 3 श्रेणियों में होता है चयन, सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन। उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान। नामांकन की तिथि 10 अगस्त से 10 सितंबर 2026 तक, तो देर किस बात की। आज ही आवेदन करें www.awards.gov.in पर या संपर्क करें नजदीकी CSC केंद्र पर। राष्ट्रीय गोपाल रत्न पुरस्कार 2026 पशुपालन एवं डेयरी विभाग भारत सरकार द्वारा जनहित में जारी।
1: ಇನ್ನು ಹಲವು ಚಿತ್ರಗಳು ಉತ್ತಮ ನಿರೀಕ್ಷಿತ ಮಟ್ಟವನ್ನು ತಲುಪುತ್ತೆ, ಹಾಗೆಯೇ ಪ್ರಶಂಸೆಗೆ ಪಾತ್ರವಾಗುತ್ತೆ. ಅದರಲ್ಲೂ ರಂಗಿ ತರಂಗ ಚಿತ್ರದ ಒಂದು ರೀತಿಯ ಕ್ಷಣ ಕ್ಷಣಕ್ಕೂ ನಿಮಗೆ ಮುಂದೆ ಏನಾಗುತ್ತೆ ಆ ರೀತಿಯ ಬ್ಯಾಕ್ಗ್ರೌಂಡ್ ಸ್ಕೋರು, ಹಾಗೆಯೇ ಹಾಡುಗಳು, ಅಭಿನಯ ಮತ್ತು ಬ್ಯಾಕ್ಡ್ರಾಪು ಎಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಒಂದು ಅದ್ಭುತವಾದಂತಹ ವಾತಾವರಣವನ್ನು ಆ ಚಿತ್ರ ಕಟ್ಕೊಡುತ್ತೆ. ಅದರಲ್ಲೂ ಒಳ್ಳೆಯ ಧ್ವನಿವರ್ಧಕ ಇರುವಂತಹ ಸಿನಿಮಾ ಮಂದಿರಗಳಲ್ಲಿ, ಚಿತ್ರಮಂದಿರದಲ್ಲಿ ಚಿತ್ರವನ್ನು ನೋಡಿದಾಗ ನಿಜವಾಗ್ಲೂ ಖುಷಿಯಾಗುತ್ತೆ. ಅಷ್ಟು ಒಳ್ಳೆಯ ಅನುಭವವನ್ನು ರಂಗಿ ತರಂಗ ಚಿತ್ರ 2015 ನಮಗೆ ಕಟ್ಕೊಡುತ್ತೆ. ನಿಜವಾಗ್ಲೂ ಈ ಚಿತ್ರ ತಂಡದ ಮೇಲೆ ನಿಜವಾಗ್ಲೂ ಯಾವುದೇ ನಿರೀಕ್ಷೆ, ಯಾಕಂದ್ರೆ ಹೊಸ ತಂಡ ಆಗಿರುತ್ತೆ. ಅನೂಪ್ ಭಂಡಾರಿ, ನಿರೂಪ್ ಭಂಡಾರಿ ಇವರೆಲ್ಲರೂ ಸೇರಿ ಮಾಡಿರುವಂತಹ ಒಂದು ಪ್ರಯತ್ನ ಅದ್ಭುತವಾಗಿ ಮೂಡಿಬರುತ್ತೆ. ಯಾರೆಲ್ಲ ರಂಗಿ ತರಂಗ ಚಿತ್ರವನ್ನು ನೋಡಿಲ್ಲ ಒಮ್ಮೆ ನೋಡಿ ಬರಬಹುದು ಅಂತ ಹೇಳ್ತೀನಿ. ಹಾಗೇನೆ ಕರ್ವಾ ಚಿತ್ರ ಸಹ ಒಂದು ರೀತಿಯ ಹಾರರ್ ಮತ್ತು ಥ್ರಿಲ್ಲರ್ ಝೋನ್ಗೆ ಸೇರುತ್ತೆ. ಚಿತ್ರದ ಪಾತ್ರ ಪೋಷಣೆ, ಕಥೆಯಲ್ಲಿ ಸಿಗುವಂತಹ ಟ್ವಿಸ್ಟ್ಗಳು ಎಲ್ಲವೂ ಸೇರಿ ನಮಗೆ ಒಂದು ಒಳ್ಳೆಯ ಹೊಸ ಅನುಭವವನ್ನು ನೀಡುವಲ್ಲಿ ಯಶಸ್ವಿಯಾಗುತ್ತೆ. ಹಾಗೆಯೇ ಮಮ್ಮಿ ಸೇವ್ ಮೀ ಅನ್ನುವಂತಹ ಚಿತ್ರ ಸಹ 2016 ಬಿಡುಗಡೆಯಾಗುತ್ತೆ. ಇದು ಸಹ ಉಪೇಂದ್ರ ಅವರ ಮಡದಿ ಪ್ರಿಯಾಂಕಾ ಉಪೇಂದ್ರ ಅವರ ಮುಖ್ಯ ಭೂಮಿಕೆಯಲ್ಲಿ ಇದ್ದಂತಹ ಚಿತ್ರ. ಈ ಚಿತ್ರ ಸಹ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುತ್ತೆ, ನಿರೀಕ್ಷಿಸಿದ ಅಂತಹ ಮಟ್ಟಕ್ಕೆ ಜನರನ್ನು ತಲುಪುವಲ್ಲಿ ಯಶಸ್ವಿ ಆಗುತ್ತೆ. ಹಾಗೆಯೇ ಇನ್ನಷ್ಟು ಮತ್ತಷ್ಟು ಚಿತ್ರಗಳ ಬಗ್ಗೆ ಮಾತನಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ. ಹಲವಾರು ಗೆಳೆಯರು ಸಂದೇಶಗಳನ್ನು ಕಳಿಸಿ ಅವರಿಗೆ ಇಷ್ಟವಾಗುವಂತಹ ಹಾರರ್ ಚಿತ್ರ ಯಾವುದು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಅನೇಕ ಪ್ರಯತ್ನಗಳು ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುತ್ತೆ, ಆದರೆ ಅಲ್ಲಿ ಹೆಚ್ಚಾಗಿ ಹಾಸ್ಯ ಸನ್ನಿವೇಶಗಳು ಮತ್ತು ಹಾಸ್ಯವನ್ನು ಅದನ್ನು ಫೋರ್ಸ್ಫುಲಿ ಅಥವಾ ಚಿತ್ರದ ಕಥೆಗೆ ಬೇಕು ಅಂತಾನೋ ಅಥವಾ ಚಿತ್ರಕಥೆ ಸ್ವಲ್ಪ ಸೀರಿಯಸ್ ಆಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತಾನೋ ಹೇಗೋ, ಒಟ್ಟು ಹೆಚ್ಚಾಗಿ ಹಾಸ್ಯಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನು ಸೇರಿಸಿದಾಗ ಎಲ್ಲೋ ಆ ಚಿತ್ರದ ನಿಜವಾದ ಒಂದು ವೈಖರಿ ಏನಿದೆ, ಆ ಪ್ಲಾಟ್ ಏನಿದೆ, ಅದು ಮಿಸ್ ಆಗಿ ಅದು ಬೇರೆಯದ್ದೇ ಕಥೆ ಆಗ್ಬಿಡುತ್ತೆ. ಹಾಗಾಗಿ ಹಲವು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಸೋಲುತ್ತೆ ಅಥವಾ ಅದು ಅಂದುಕೊಂಡ ಮಟ್ಟಕ್ಕೆ ಆ ಚಿತ್ರ ಜನರನ್ನು ತಲುಪುವಲ್ಲಿ ಯಶಸ್ವಿ ಆಗೋದಿಲ್ಲ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮದೇ ನೆಚ್ಚಿನ ವಾಹಿನಿಯ ಅನುದಿನದ ಸಂಗಾತಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಹಾರರ್ ಸಿನಿಮಾಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆಯಾಗಿದೆ ಈ ವಿಷಯವಾಗಿ ಮಾತನಾಡ್ತಾ ಇದ್ವಿ. ಯಾವುದೇ ಹಾರರ್ ಸಿನಿಮಾ ಅಂದರೆ ಬಹಳ ಮುಖ್ಯವಾಗಿ ನಮಗೆ ನೋಡಲಿಕ್ಕೆ ಬೇಕಾಗಿರೋದು ಅಥವಾ ಆ ಚಿತ್ರವನ್ನು ನಿರ್ಮಾಣ ಮಾಡಬೇಕು, ನಿರ್ದೇಶನ ಮಾಡಬೇಕು ಅಂದರೆ ಬಹಳ ಮುಖ್ಯ ಅಂದರೆ ಹಿನ್ನೆಲೆ ಸಂಗೀತ, ಜೊತೆಗೆ ಅದರ ಬ್ಯಾಕ್ಡ್ರಾಪ್ ಹೇಗೆ, ಅದರ ಸಿನಿಮಾಟೋಗ್ರಫಿ ಛಾಯಾಗ್ರಹಣ ಎಷ್ಟು ಮುಖ್ಯ ಆಗಿರುತ್ತೆ. ಹಿನ್ನೆಲೆ ಸಂಗೀತ ಅಂತೂ ಬಹಳನೇ ಮುಖ್ಯ ಆಗುತ್ತೆ. ಯಾವುದೇ ಚಿತ್ರ ಹಿನ್ನೆಲೆ ಸಂಗೀತ ಇಲ್ಲದೆ ನಾವು ಹಾರರ್ ಸಿನಿಮಾನ ನೋಡ್ತೀವಿ ಅಂದರೆ ನಿಜವಾಗ್ಲೂ ಸಾಧ್ಯವೇ ಆಗಲ್ಲ ಅಥವಾ ಆ ಚಿತ್ರ ರುಚಿಸೋದೇ ಇಲ್ಲ. ಹಾಗಾಗಿ ಒಂದು ಉತ್ತಮವಾದಂತಹ, ಅದರಲ್ಲೂ ಕಾಡುವಂತಹ, ಹಾಂಟ್ ಮಾಡುವಂತಹ, ಆ ಚಿತ್ರದ ಹೆಸರು ಕೇಳಿದ ತಕ್ಷಣ ಆ ಒಂದು ಸಂಗೀತ ಅಥವಾ ಆ ವಾದ್ಯದ ನುಡಿಸುವಿಕೆ ನಮಗೆ ನಮ್ಮ ಕಿವಿಗೆ ಅಥವಾ ನಮ್ಮ ಮನಸ್ಸಿಗೆ ರಾಚಬೇಕಾಗತ್ತೆ.

ಹಾರರ್ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಉತ್ತಮ ಹಾರರ್ ಚಿತ್ರಗಳು ಕಡಿಮೆ ಆಗಿದೆ. ಈ ವಿಷಯವಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ. ಇನ್ನು ಟ್ರಂಕ್ ಅಂತ ಒಂದು ಚಿತ್ರ 2018 ಬಿಡುಗಡೆಯಾಗತ್ತೆ. ರಿಷಿಕಾ ಶರ್ಮಾ ಅವರು ನಿರ್ದೇಶನ ಮಾಡಿದಂತಹ ಚಿತ್ರ ಇದು. ಹಾಗೆಯೇ ಲಾಸ್ಟ್ ಬಸ್, ಈ ಚಿತ್ರ ಸಹ ಒಂದು ರೀತಿ ಸೈಕೊಲಾಜಿಕಲ್ ಹಾರರ್ ಸಿನಿಮಾ ಅಂತ ಹೇಳಬಹುದು. ತುಂಬ ದೊಡ್ಡ ಮಟ್ಟಕ್ಕೆ ನಿರೀಕ್ಷಿಸಿದಂತಹ ಹೆಸರನ್ನು ಮಾಡದೇ ಇದ್ದರೂ ಸಹ ಚಿತ್ರ ತನ್ನ ಚಿತ್ರಕಥೆಯಿಂದ, ವಿಭಿನ್ನ ಕಥಾಹಂದರದಿಂದ, ಅದರಲ್ಲೂ ನಿರ್ದೇಶನ ಮಾಡಿದಂತಹ ವ್ಯಕ್ತಿಯಿಂದ ಹೆಸರನ್ನು ಮಾಡುತ್ತೆ. ಇನ್ನು ಅದೇ ರಾಗ ಅದೇ ಹಾಡು 1989 ಬಿಡುಗಡೆಯಾಗತ್ತೆ. ನಿಜವಾಗ್ಲೂ ಒಂದು ಒಳ್ಳೆಯ ಹಾರರ್, ಉತ್ತಮ ಹಾರರ್ ಸಿನಿಮಾ ಅಂತ ಹೇಳಬಹುದು. ಹಾಗೆಯೇ ಸಂಯುಕ್ತ ಬಿಡುಗಡೆ ಆಗತ್ತೆ. ಶಿವಣ್ಣ ಅವರ ಅಭಿನಯ ಎಲ್ಲರಿಗೂ ಇಷ್ಟ ಆಗತ್ತೆ. ಇನ್ನು ಜಯಮ್ಮನ ಮಗ ದುನಿಯಾ ವಿಜಯ್ ಅವರ ಅಭಿನಯದ ಚಿತ್ರ, ರಂಗಾಯಣ ರಘು, ಹಾಸ್ಯ ಎಲ್ಲವೂ ಸೇರಿಕೊಂಡು ಒಂದು ಒಳ್ಳೆಯ ಹೆಸರನ್ನು ಮಾಡುತ್ತೆ ಜಯಮ್ಮನ ಮಗ ಚಿತ್ರ. ಹಾಗೆಯೇ ಏಟು ಎದುರೇಟು, ನಾನಿನ್ನ ಬಿಡಲಾರೆ, ಈ ಎಲ್ಲ ಚಿತ್ರಗಳು ಸಹ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುತ್ತೆ.

ಕಣ್ಣಲ್ಲಿ ಹೇಳಿದ್ರೆ ಸಾಕಲ್ವಾ, ಬಾಯ್ಬಿಟ್ಟು ಹೇಳಬೇಕಾ ಅಂತ ಇಲ್ಲಿ ಹಾಡಿನ ಸಾಲು ಹೇಳ್ತಾ ಇತ್ತು. ಹಾಗೇನೆ ನಾವು ಬಾಯ್ಬಿಟ್ಟು ಹೇಳಬೇಕು, ಆದರೆ ಹಾರರ್ ಚಿತ್ರಗಳಲ್ಲಿ ನಿಜವಾಗ್ಲೂ ತುಂಬ ಕೆಲವು ಸಾರಿ ಕಣ್ಣು ಬಿಡೋದೇ ಕಷ್ಟ ಆಗಿರುತ್ತೆ. ನೆಕ್ಸ್ಟ್ ಸನ್ನಿವೇಶ ಏನಾಗತ್ತೆ ಅಂತ ನಮ್ಮ ಮನಸ್ಸು ಆಗ್ಲೇ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುತ್ತೆ. ಅಂದರೆ ಇದೆಲ್ಲ ಮನಸ್ಸಿನ ಜೊತೆ ಆಡುವಂತಹ ಒಂದು ಆಟ ಅಂತ ಹೇಳಬಹುದು. ಆದರೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಸನ್ನಿವೇಶಗಳು ಬೇಕಾಗುತ್ತೆ. ಆ ಸನ್ನಿವೇಶಕ್ಕೆ ಏನು ಬೇಕಾಗುತ್ತೆ? ವಿಚಿತ್ರವಾದಂತಹ ಎಂದೂ ನಾವು ಕಾಣದಂತಹ ಆಕೃತಿಗಳು, ಆಕಾರಗಳು, ದೆವ್ವ, ಭೂತ, ಕತ್ಲೆ, ಸ್ಮಶಾನ, ಹೀಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಬರುವಂತಹ ಪಕ್ಷಿಗಳ ಶಬ್ದ, ಗೂಬೆ ಶಬ್ದ, ಹೀಗೆ ಎಲ್ಲವೂ ಸೇರ್ಕೊಳ್ಳುತ್ತೆ. ಅಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲದ ಜೊತೆಗೆ ಭಯ ಸಹ ಆಗ್ತಾ ಇರತ್ತೆ. ಅಂತಹ ಒಳ್ಳೆಯ ಧ್ವನಿವರ್ಧಕ ಇದ್ದರೆ, ಅಂತಹ ಒಂದು ಸಿನಿಮಾ ಥಿಯೇಟರ್ಗೆ ಹೋದಾಗ ಆ ಅನುಭವ ಬೇರೆ ಇದ್ದೇ ಲೆವೆಲ್ ಆಗಿರುತ್ತೆ. ಕೆಲವರಂತೂ ಈ ಹಾರರ್ ಸಿನಿಮಾಗಳನ್ನು ನೋಡೋದೇ ಇಲ್ಲ ಅಂತ ಹೇಳ್ಬೋದು. ಅವರಿಗೆ ತುಂಬ ಭಯ ಆಗುತ್ತೆ ಈ ಚಿತ್ರ. ಅಥವಾ ಕೆಲವರು ಮೊಬೈಲ್ಗಳಲ್ಲಿ ಅಥವಾ ಕಂಪ್ಯೂಟರ್ ಪರದೆಯಲ್ಲಿ ಸ್ಕಿಪ್ ಮಾಡಿಕೊಂಡು, ಪಾಸ್ ಮಾಡಿಕೊಂಡು ಅಥವಾ ಮುಂದಕ್ಕೆ ಜಂಪ್ ಮಾಡಿಕೊಂಡು ನೋಡುವಂತಹ ಕೆಲಸನೂ ಮಾಡ್ತಾರೆ. ಆದರೆ ಇದೆಲ್ಲವೂ ಅವರಿಗೆ ಅವರ ಅನುಭವಕ್ಕೆ ಅನಿಸಿಕೆಗೆ ಬಿಟ್ಟಿತ್ತು. ಆದರೆ ಅನೇಕ ಮೆಸೇಜ್ಗಳು ಹರಿದು ಬಂದಿದೆ, ಎಲ್ಲವನ್ನ ಒಂದಾದ ಮೇಲೆ ಒಂದು ನೋಡೋಣ. ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಅನಿಸಿಕೆ ಸಹ ತಿಳಿಸೋಣ ಅಂತ ಹೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಮೆಸೇಜ್ಗಳನ್ನು ನೋಡೋದಾದರೆ, ಎನ್ ಆರ್ ಪುರ ಬಲರಾಮ ಶಿವಣ್ಣ ಇವರು ಹೇಳ್ತಾ ಇದ್ದಾರೆ, ನಾನು ನೋಡಿದ ಅತ್ಯುತ್ತಮ ಹಾರರ್ ಸಿನಿಮಾ ಅಂದರೆ ಉಪೇಂದ್ರ ಅವರ ನಿರ್ದೇಶನದ ಚಿತ್ರ. ಆ ಥರ ಚಿತ್ರ ಇನ್ನು ಯಾವತ್ತೂ ಅಂದರೆ ಇತ್ತೀಚೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತು ಆಪ್ತಮಿತ್ರ ಚಿತ್ರ ಇಷ್ಟ ಆಗುತ್ತೆ ಅಂತ ಶಿವಲಿಂಗ ಹನುಮಂತಪ್ಪ ಮಡಿವಾಳ ಜಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ರಂಗೀತರಂಗ ಚಿತ್ರ ಕ್ಷಣ ಕ್ಷಣಕ್ಕೂ ಮೈ ನವಿರೇರಿಸುವಂತಹ ರೋಚಕ ಸನ್ನಿವೇಶಗಳಿಂದ ಕಟ್ಟುಕೊಡುವಂತಹ ಚಿತ್ರ ಅಂತ ಮಂಗಳ ಅವರು ಅಪೇಕ್ಷಾ ಅವರು ಮೈಸೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನೆಲಪ್ರಸಾದ್ ಇವರು ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂದರೆ ಅಪರಿಚಿತ ಕಾಶಿನಾಥ್ ಅವರ ಚಿತ್ರ 1979 ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಗಣೇಶನ ಕುರಿತು ಅಂದರೆ ಇವತ್ತಿನ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಜಗದಾಂಬಿಕಾ ಹಂಸವೇಣಿ ಇತ್ತೀಚಿನ ಚಿತ್ರಗಳಲ್ಲಿ ಕಟಕ ಮತ್ತು ಯೂಟರ್ನ್ ನನಗೆ ಬಹಳ ಇಷ್ಟ ಆಗತ್ತೆ, ಮಾಟ ಮಂತ್ರದ ಪರಿಕಲ್ಪನೆ ಇವೆಲ್ಲವೂ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚುತ್ತೆ, ಹೇಗೆ ನಮ್ಮನ್ನು ನಾವು ಒಂದಷ್ಟು ತೊಂದರೆಗಳಿಗೆ ಸಿಕ್ಕಾಕೊಂಡಾಗ ಮರ್ತಾಗ

ಅದರ ಬಗ್ಗೆ ಒಂದಷ್ಟು ಕುತೂಹಲಕಾರಿಯಾದಂತಹ ಅಂಶಗಳು ಚಿತ್ರದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ tripleW.bhaya.com ಈ ಚಿತ್ರ ಬಂದಿತ್ತು, ಬಹಳ ಚೆನ್ನಾಗಿತ್ತು ಅಂತ ಹರೀಶ್ ಅವರು ಮಲ್ಲೇಶ್ವರಂದ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಕಿಷ್ಕಿಂದಾಪುರ್ ಅಂತ ಇವರು ಮೆಸೇಜ್ ಮಾಡಿದ್ದಾರೆ, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ. ಅಂದರೆ ಕನ್ನಡದ ಚಿತ್ರ ಆಗಿದ್ದರೆ ಇನ್ನಷ್ಟು ಖುಷಿಯಾಗತ್ತೆ ಅಂತ ಹೇಳಬಹುದು. ಕನ್ನಡದ ಚಿತ್ರಗಳ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಬೇರೆ ಭಾಷೆಯಲ್ಲೂ ಸಹ ಹಲವಾರು ಪ್ರಯೋಗಗಳು ನಡೀತಾನೆ ಇವೆ, ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಉತ್ತಮ, ಅತ್ಯುತ್ತಮ, ಅಥವಾ ಜನರು ಈ ರೀತಿಯ ಕಥೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಥಾಹಂದರ ಇರುವಂತಹ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ವಿರಳ, ಕಡಿಮೆ ಅಂತ ಹೇಳ್ಬೋದು. ವಾಣಿಶ್ರೀ ಅವರು ಧಾರವಾಡದಿಂದ ಈಗ ಪ್ರಸಾರ ಆಗುತ್ತಿರುವ ಹಾಡು ಆತ್ಮಬಂಧನ ಚಿತ್ರದ್ದು ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ, ಆ ಚಿತ್ರದ ಒಂದು ಗೀತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಆಮೇಲೆ ಮುದ್ದಾದ ಮೂತಿ ಮನಸ್ಸು ಮರ್ಕೋತಿ ಹಾಡು ನನಗೆ ಇಷ್ಟ ಆಗತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನೀವು ತಿಳಿಸಿದಂತಹ ಸಿನಿಮಾ ಹಿಂದಿನ ಮಾಹಿತಿ, ಅಪರೂಪದ ವಿಶೇಷ ಘಟನೆಗಳು ಎಲ್ಲವೂ ನನಗೆ ಇಷ್ಟ ಆಯಿತು, ಬಹಳಷ್ಟು ವಿಷಯ ತಿಳಿದುಕೊಂಡಾಯಿತು ಅಂತ ನಮ್ಮ ರನ್ನಿಂಗ್ ವಿತ್ 1109 ಉಮೇಶ್ ಅವರು ಸಿರಿಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಸುರೇಶ್ ಹೆಬ್ಲೇಕರ್ ಅವರ ಕಾಡಿನ ಬೆಂಕಿ ಚಿತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ನುಂಗಪ್ಪ ಕಾಂಬಳೆ ಇವರು ಮೊಳಕಾಲ್ಮೂರು ಇಲ್ಲಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ತಿಳಿಸ್ತಾ ಒಂದು ಗೀತೆಯನ್ನು ಕೇಳಿ ಬನ್ನಿ. ಗೀತೆಯ ನಂತರ

ಒಟ್ಟಿನಲ್ಲಿ ಈ ರೀತಿ ಉಪಮೆಗಳನ್ನು ಬಳಸಿ ಹೊಗಳಿದ್ರೆ ಯಾರು ಒಪ್ಕೊಳ್ಳಲ್ಲ ಹೇಳಿ ಅಲ್ವಾ. ಆದರೆ ಇನ್ನೂ ಹಲವು ಸಂದೇಶಗಳು, ದೆವ್ವದ ಹಾಡು ಶ್ರೀರಾಮಚಂದ್ರ ಫಿಲಮಲ್ಲಿ ಇದೆ ಅಂತ ಹೇಮಾ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಗದಗ ಬೆಟಗೇರಿಯಿಂದ ಇಲ್ಲಿಂದ ನಾಗರಾಜ್ ರಾಜು ಇವರು, ನಾನಿನ್ನ ಬಿಡಲಾರೆ ಚಿತ್ರ ನನಗೆ ತುಂಬ ಅದ್ಭುತ ಅನಿಸುತ್ತೆ, ಇಷ್ಟ ಆಗತ್ತೆ, ನಾನು ಚಿಕ್ಕವನಿದ್ದಾಗ ನೋಡಿ ಹೆದರ್ಕೊಂಡಿದ್ದೆ, ಭಯ ಆಗತ್ತೆ ಈಗಲೂ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕಲಬುರಗಿಯಿಂದ ಚಂದುಲಾಲ್ ಅವರು ಕಾರ್ಯಕ್ರಮ ಸೂಪರ್ ಆಲ್ ದ ಸಾಂಗ್ ಸೂಪರ್ ಹಿಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇನ್ನೊಬ್ಬರು ಟೈಪಿಂಗ್ ಅಂತ ಬರ್ತಾ ಇದೆ. ಒಟ್ಟಿನಲ್ಲಿ ನಿಮಗೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಪರಿಮಳ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ.

ಇನ್ನು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ದೆವ್ವ, ಭೂತ ಅಥವಾ ದೇವರು, ನಂಬಿಕೆ ಎಲ್ಲವೂ ಮನಸ್ಸಿನ ಭಾವನೆ, ಅವರವರ ನಂಬಿಕೆ, ಅವರವರ ರೀತಿ ನೀತಿ, ಅವರವರಿಗೆ ಸ್ವಂತಕ್ಕೆ ಬಿಟ್ಟ ವಿಚಾರ. ಹಾಗಾಗಿ ಇವುಗಳನ್ನೆಲ್ಲ ನೋಡಿ ಖುಷಿ ಪಡೋಣ. ಇನ್ನಷ್ಟು ಮತ್ತಷ್ಟು ಒಳ್ಳೆಯ ಸಖತ್ತಾಗಿರುವಂತಹ, ಸೂಪರ್ ಆಗಿರುವಂತಹ, ಉತ್ತಮವಾದಂತಹ ಹಾರರ್ ಸಿನಿಮಾಗಳ ನಿರೀಕ್ಷೆಗೆ ನಾವು ಬೀಳೋಣ ಅಂತ ಹೇಳ್ತಾ, ಈ ರೀತಿಯ ಕಥಾಹಂದರ ಇರುವಂತಹ ಚಿತ್ರಕಥೆ ಕತೆ ಇರುವಂತಹ ರೈಟರ್ಗಳು ಡೆವಲಪ್ ಮಾಡಿಕೊಂಡು ನಮ್ಮ ಮುಂದೆ ತೆರೆಯ ಮೇಲೆ ಬರಲಿ ಅಂತ ಆಶಿಸ್ತಾ, ಇವತ್ತಿನ ಕಾರ್ಯಕ್ರಮ, ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ಈ ಸಮಯದ ಧ್ವನಿ ಸುನಿಲ್ ರುದ್ರಮೂರ್ತಿ.

ಹುನಗಂದ ತಾಲೂಕು ಇಲ್ಲಿಂದ ಬಸವರಾಜ್ ದುತ್ತರಗಿ ಇವರು ಜೊತೆ ಜೊತೆಯಲ್ಲಿ ಸಾಂಗ್ ತುಂಬ ಇಷ್ಟ ಆಯ್ತು ರೀ ಅಂತ ಹೇಳ್ತಾ ಇದ್ದಾರೆ. ಹಾಗೇ ನಾಗರತ್ನ ಅವರು ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಸಂದೇಶಗಳನ್ನು ಕಳಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ಗೀತೆಯೊಂದಿಗೆ.

ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಲಾದ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಅಭ್ಯರ್ಥಿಗಳು ತಮ್ಮ ಅಂಕಗಳನ್ನು natboard.edu.in ಪರಿಶೀಲಿಸಬಹುದಾಗಿದೆ. ಯುದ್ಧದ ಸ್ವರೂಪದಲ್ಲಿನ ಬದಲಾವಣೆಗಳಿಗೆ ಅನುಗುಣವಾಗಿ ಭಾರತದ ರಕ್ಷಣಾ ಸಾಮಗ್ರಿ ಖರೀದಿ ವ್ಯವಸ್ಥೆಯು ತ್ವರಿತವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಎಂದು ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ತಿಳಿಸಿದ್ದಾರೆ. ಪಶ್ಚಿಮ ರೈಲ್ವೆಯ ವಡೋದರ ವಿಭಾಗದ ಅಲ್ಕಾಪುರಿಯಲ್ಲಿ 4 ಪಥದ ರಸ್ತೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಭಾರತೀಯ ರೈಲ್ವೆ ಅನುಮೋದನೆ ನೀಡಿದೆ. ಈ ಯೋಜನೆಯ ವೆಚ್ಚ 166 ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಇಂದು ನೂತನ ಸಂಘಟನಾ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿದ್ದಾರೆ. ಘೋಷಿಸಲಾದ ನೇಮಕಾತಿಗಳು ತಕ್ಷಣವೇ ಜಾರಿಗೆ ಬರಲಿದೆ ಎಂದು ಅವರು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಏಷ್ಯನ್ ಗೇಮ್ಸ್ನ ಮಹಿಳೆಯರ 65 ಕೆಜಿ ವಿಭಾಗದ ಪೂರ್ವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತೀಯ ಬಾಕ್ಸರ್ ಪರ್ವಿನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐ ಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ದೀರಾ? ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈ ಮುಸಂಜೆಯಲ್ಲಿ ತಂಗಾಳಿಲಿ ತಂಪಾದ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಈಗ ಇವತ್ತಿನ ಸಂಜೆ ಪ್ರಸಾರದಲ್ಲಿ ಹಾಗೂ ನಾಳೆಯ ಪ್ರಸಾರದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಿಮ್ಗೋಸ್ಕರ ಮೂಡ್ಬರುತ್ತೆ ಅಂತ ತಿಳ್ಕೊಳೋಣ. ಇವತ್ತು ಸಂಜೆ 5:05 ಸೇಫ್ ಟ್ರೈಮ್ನಲ್ಲಿ ಮೊದಲಿಗೆ ಓಲ್ಡೀಸ್ ಗೋಲ್ಡ್ ಹಳೆಯ ಮಧುರ ಕನ್ನಡ ಗೀತೆಗಳನ್ನ ಕೇಳ್ತೀರಾ. ಆಮೇಲೆ 6:02 ಸೇಫ್ ಟ್ರೈಮ್ನಲ್ಲಿ ಮತ್ತೆ ಗಾನಬ ಜಾನದಲ್ಲಿ ನಿಮ್ಮಿಷ್ಟದ ಪೆಪ್ಪಿ ಹಾಡುಗಳು. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ ಆರ್ಜಿಗಳ ನೆಚ್ಚಿನ ಗೀತೆಗಳನ್ನ ಕೇಳ್ತಾರೆ. ಅಫ್ಕೋರ್ಸ್ ಅವು ನಿಮ್ಮ ನೆಚ್ಚಿನ ಗೀತೆಗಳು ಕೂಡ ಆಗಿರುತ್ತೆ. 9:15 ಹಿಂದಿ ಮೆಲೋಡಿಸ್ ನಿಮ್ ಜೊತೆ, ಆದರೆ 10:02 ಪ್ರೇಮ ನಿನ್ನಾದ. ಇನ್ನು ನಾಳೆ ಶುಕ್ರವಾರದ ಪ್ರಸಾರದಲ್ಲಿ ಬೆಳಗ್ಗೆ 6:05 ನಾದೋಪಾಸನೆ ನಿಮ್ ಜೊತೆ ಆಗುತ್ತೆ. 7:15 ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ, ನಾಳಿನ ವಿಶೇಷ ಏನೋ ತಿಳ್ಕೋಬೇಕಾ? ಸೊ ನಾಳೆ ಮಿಸ್ ಮಾಡದೆ ಚ್ಯೂನ್ ಮಾಡಿ 9:00 ವಿವಿಧ ಭಾರತಿ. 10:02 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನಿಮ್ಮ ನೆಚ್ಚಿನ ಹಳೆಯ ಕನ್ನಡ ಗೀತೆಗಳನ್ನ ಕೇಳ್ತೀರಾ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ನಿಮ್ಮ ಜೊತೆ, ಆದರೆ 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮಿಷ್ಟದ ಹಾಡುಗಳನ್ನ ನೀವು ಫೋನ್ ಮಾಡಿ ಕೇಳಬಹುದು. 1:20 ಸಿನಿ ಕ್ವಿಜ್ ನಿಮ್ಮ ಜೊತೆ, ಆದರೆ 2:15 ಸ್ಪಂದನ, 2:40

ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಚಿತ್ರತಾನ. 3 ಗಂಟೆಗೆ ಸಖಿ ಸಹೇಲಿ ಮತ್ತು ಇನ್ನಿತರ ಹಿಂದಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದೊಂದಿಗೆ. 4 ಗಂಟೆಗೆ ಪರಿಮಳ. ಸಂಜೆ ಪ್ರಸಾರದಲ್ಲಿ 5 ಗಂಟೆ 5 ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್ ನಿಮ್ಮ ಜೊತೆ, ಆದರೆ 5 ಗಂಟೆ 15 ನಿಮಿಷಕ್ಕೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6 ಗಂಟೆ 8 ನಿಮಿಷಕ್ಕೆ ಗಾನ ಬಜಾನ. 6 ಗಂಟೆ 55 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7 ಗಂಟೆ 22 ನಿಮಿಷಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8 ಗಂಟೆ 2 ನಿಮಿಷಕ್ಕೆ ಯುವಧ್ವನಿ ನಿಮ್ಮ ಜೊತೆ, ಆದರೆ 9 ಗಂಟೆ 15 ನಿಮಿಷಕ್ಕೆ ಹಿಂದಿ ಮೆಲೋಡೀಸ್. ಹಾಗೆ 10 ಗಂಟೆ 8 ನಿಮಿಷಕ್ಕೆ ಎಂದಿನಂತೆ ನಿಮ್ಮ ನೆಚ್ಚಿನ ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ನಿಲಯದಿಂದ ಇವತ್ತಿನ ಸಂಜೆಯ ಪ್ರಸಾರದಲ್ಲಿ ಹಾಗೂ ನಾಳೆಯ ಪ್ರಸಾರದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳ ವಿವರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02. ಸೊ ತಡ ಯಾಕೆ ಓಲ್ಡ್ ಇಸ್ ಗೋಲ್ಡ್ ಅನ್ನ ಶುರು ಮಾಡೋಣ. ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ ನಿಮ್ಮಿಷ್ಟದ ಹಳೆಯ ಮಧುರ ಕನ್ನಡ ಗೀತೆಗಳು ಪ್ಲೇ ಆಗ್ತದೆ. ಮೊದಲಿಗೆ ಯಾವ ಗೀತೆ ಅಂತ ಗೆಸ್ ಮಾಡ್ತಾ ಇದ್ರೆ ನಿಮ್ಮೆಲ್ಲರ ಫೇವ್ರೆಟ್ ಗೀತೆ, ನಮ್ಮೆಲ್ಲರ ಫೇವ್ರೆಟ್ ಗೀತೆ ಯಾವ ಗೀತೆ, ಈ ಗೀತೆ ಕೇಳಿ ಎಂಜಾಯ್ ಮಾಡಿ.

ಸೇವಂತ ಏನಂತೇಳ ಗೊತ್ತಿಲ್ಲ, ಬಟ್ ನಮ್ಮ ಸ್ನೇಹಿತರಂತೂ ಹಾಡೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ. ಸಮಯ 5:17 ನೀವು ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ನಾನು ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಹಾಯ್ ಹಲೋ ನಮಸ್ಕಾರ ಕಣ್ರಿ ಮಂಜುನಾಥ್, ಹೇಗಿದ್ರ? ಶುಭ ಸಂಜೆ ಅಂತ ಇದಾರೆ ವಾಣಿಶಿ ಅವರು ಧಾರವಾಡದಿಂದ. ನಾನು ಸಖದಾಗಿದೆ, ನೀವು ಹೇಗಿದ್ದೀರಾ? ಹನುಮಂತಪ್ಪ ಅವರು ಗೋಕುಲ್ ರೋಡ್ ಹುಬ್ಳಿಯಿಂದ ಸುದೇಶವನ್ನ ಕಳಿಸ್ಕೊಡಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಸುಪ್ರಂತ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿಯವರು ಇಳಿ ಹೊತ್ತಲ್ಲಿ ನಗುವ ನಯನ ಗೀತೆಯನ್ನ ಕೇಳಿ ತುಂಬ ಖುಷಿಯಾಯಿತು ಅಂತಾದರೆ, ನಿಮ್ಮ ಮಗದಲ್ಲಿ ನಗುವನ್ನ ತರಿಸೋದಕ್ಕೋಸ್ಕರ ಈ ಹಾಡನ್ನು ನಾನು ಪ್ಲೇ ಮಾಡಿದೆ ಗೊತ್ತಾ. ಹಳೆ ಹಾಡು ಸಕ್ಕದಾಗಿತ್ತು ಅಂತ ಯಾರು ಕವಿತಾ ಅವರು ಧಾರವಾಡದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅಪ್ ನೆಕ್ಸ್ಟ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿರುವಂತಹ ಹಾಡು ನಿಮ್ಗೆ ಅಂತ ಹಾಡ್ಬೇಕು ಕೇಳಿ, ಬಟ್ ಈ ಹಾಡು ನಿಮ್ಗೋಸ್ಕರ. ಏನೇ ಕೇಳು ಕೊಡುವೆ ನಿನಗೆ, ಎಸ್ ಪಿ ಬಿ ಅವರ ಕಂಠದಲ್ಲಿ ಕೇಳಿ, ಎಂಜಾಯ್ ಮಾಡಿ.

0: ಸಂಜು,
1: ನಾವು ಓಟಿಗೆ ಹೋಗ್ತಿದ್ದೀನಿ.
0: ಕಂಗ್ರಾಚುಲೇಷನ್ಸ್. ಯಾವಾಗ?
1: ನಾಳೆ ಬರ್ತಿದ್ದಾನೆ.

ಪ್ಲೀಸ್ಗಳು ಕೇಳ್ತಾ ಇದ್ರೆ ಸಮಯ 5:28 ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇಂಡಿ ತಾಲೂಕಿನ ಹಿಂಗಡಿಯಿಂದ ಚಿದಾನಂದ ಪತ್ತಾರ್ ಅವರು ಓಲ್ಡೀಸ್ ಗೋಲ್ಡಲ್ಲಿ ಹಾಡುಗಳು ಸಖತ್ತಾಗಿದೆ, ಧನ್ಯವಾದ ಅಂತಂದರೆ ತಮ್ಮ ಸಂದೇಶಕ್ಕೂ ಥ್ಯಾಂಕ್ ಯು ಸೋ ಮಚ್. ಜಿಎಸ್ ಚಂದ್ರ ಚಿತ್ರದುರ್ಗದಿಂದ ಶುಭ ಸಂಜೆ, ಓಲ್ಡೀಸ್ ಗೋಲ್ಡ್ನ ಎಲ್ಲ ಹಾಡುಗಳು ಸೂಪರ್, ನಗುವನ ಇಲ್ಲ ಅಂತೂ ಆಲ್ ಟೈಮ್ ಫೇವರೇಟ್ ಅಂತ ಇದ್ದಾರೆ. ಕೌಸಲಿ ಅವರು ಬನಶಂಕರಿಯಿಂದ ಶುಭ ಸಂಜೆ ಅಂತಂದರೆ ಶುಭ ಸಂಜೆ, ಕಾಫಿ ಟೀ ಆಯ್ತಾ? ಮತ್ತೊಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗೋಸ್ಕರ. ಈಗ ನಿಮ್ಮ ಮನಸ್ಸನ್ನ ಗೆದಿಯುವಂಥ ಗೀತೆ, ಮನಸ್ಸನ್ನ ಕದಿಯುವಂಥ ಗೀತೆ, ಯಾವ ಗೀತೆ ಕೇಳಿ?

ಎಸ್ ಪಿ ಬಿ ಸರ್ ಏನೋ ಕೆಣಕೂತಿದೆ ಕಣ್ಣೋಟ ಅಂತ ಇದ್ದಾರೆ, ನಮಗ್ ಮಾತ್ರ ಯಾವಾಗ್ಲೂ ಅವರ ಏನು ಸುಮಧುರ ಕಂಠ ಕೆಣಕ್ತಾ ಇರುತ್ತೆ, ಅವ್ರ ಹಾಡುಗಳನ್ನ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಅಲ್ವಾ. ಸಮಯ 5:37 ನೀವು ಕೇಳ್ತಾ ಇದ್ರ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ನಾನು ನಿಮ್ಮ ಮನೆ ಮಾತು ಅರ್ಜೆ ಮಂಜುನಾಥು. ಓಲ್ಡೀಸ್ ಗೋಡಲ್ಲಿ ಸಖದಾಗಿರೋ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ರೆ ಒಂದಷ್ಟು ಮೆಸೇಜ್ ಬಂದಿದೆ. ಯಾರು ಯಾರು ಯಾರ್ಯಾರು ಏನ್ ಹೇಳ್ತಾ ಇದ್ರೆ ನೋಡೋಣ. ಅಫ್ಕೋರ್ಸ್ ನೀವು ನೋಡೋಕ್ಕಾಗಲ್ಲ, ನಾನು ಇಲ್ಲಿಂದ ನೋಡಬಹುದು ಅಷ್ಟೇ ಸಂದೇಶಗಳನ್ನ. ಸುಮಾ ಅವರು ಸಿಂಧುತ್ ಕಟ್ಟೆಯಿಂದ, ಇವತ್ತಿನ ಓಲ್ಡೀಸ್ ಗೋಲ್ಡ್ ಹಾಡುಗಳು ಸಖತ್ತಾಗಿದೆ ಅಂತ ಆದ್ರೆ ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ. ಹಲಸೂರಿನಿಂದ ರಾಜೇಶ್ ಅವರು, ಓಲ್ಡೀಸ್ ಗೋಲ್ಡ್ ಎಲ್ಲ ಹಾಡುಗಳು ತುಂಬಾ ಸೊಗಸಾಗಿತ್ತು ಅಂತಾದ್ರೆ, ರಾಣಿ ಹಳೇಬೀಡದಿಂದ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಂಜೆ ವೇಳೆಯಲ್ಲಿ ಇಂಬಾದ ಗೀತೆಗಳು ಮೂಡ್ಬರ್ತಾ ಇದೆ, ಸಖತ್ ಇಷ್ಟ ಆಗ್ತಾ ಇದೆ ಅಂತ ಇದ್ದಾರೆ. ಗದಗ ಬೆಟಗೇರಿಯಿಂದ ನಾಗರಾಜ್ ಅವರು, ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿ ಮೂಡ್ಬರ್ತಾ ಇದೆ, ಒಳ್ಳೊಳ್ಳೆ ಹಾಡುಗಳನ್ನ ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದಾರಾ, ಕೇಳ್ತಾ ಇದ್ರೆ ಮನಸ್ಸು ಯಾವುದೋ ಲೋಕಕ್ಕೆ ಹೋಗ್ತಾ ಇದೆ ಅಂತಾದ್ರೆ, ಸರ್ ಇಲ್ಲೇ ರೀ ಸರ್, ಇನ್ನೊಂದಷ್ಟು ಚೆನ್ನಾಗಿರೋ ಹಾಡುಗಳನ್ನ ಪ್ಲೇ ಮಾಡ್ತೀನಿ. ನಿರ್ಮಲಾ ಅವರು ಹಾಡುಗಳು ಸಖತ್ತಾಗಿದೆ ಅಂತಾದ್ರೆ ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕಾಗಿ. ಮತ್ತೊಂದಷ್ಟು ಬ್ಯೂಟಿಫುಲ್ ಹಾಡುಗಳು ನಿಮಗೋಸ್ಕರ, ಕೇಳಿ ಎಂಜಾಯ್ ಮಾಡಿ. ಇದು ಓಲ್ಡ್ ಈಸ್ ಗೋಲ್ಡ್ ಆನ್ ವಿತ್ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.

ಲವ್ಲೀಸ್ಗಳಲ್ಲಿ ಸಖತ್ತಾಗಿರೋ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಇದ್ರೆ ಬಹಳಷ್ಟು ಜನ ಸಂದೇಶಗಳು ಬಂದಿದೆ. ಹಾಯ್ ಮಂಜು ಸರ್, ನಾನು ಈಗಷ್ಟು ತಾನೇ ರೇಡಿಯೋನ ಆನ್ ಮಾಡಿದೆ, ಕೆಣಕುತ್ತಿದೆ ಹಾಡು ಕೇಳಿ ಸಖತ್ ಖುಷಿ ಆಯಿತು, ನಿಮ್ಮ ವಾಯ್ಸ್ ಕೇಳಿ ಸಖತ್ ಖುಷಿ ಆಯಿತು ಅಂತ ಇದ್ದಾರೆ ಕುಮಾರ್ ಬಂಗಾರಿ ಬೆಂಗಳೂರಿನಿಂದ. ನನಗೆ ನಿಮ್ಮ ಮೆಸೇಜ್ ನೋಡಿ ಸಖತ್ ಖುಷಿ ಆಯಿತು ಗೊತ್ತಾ. ಮತ್ತೆ ಇನ್ನು ಯಾರೆಲ್ಲ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ, ಎಲ್ರಿಗೂ ಶುಭ ಸಜ್ಜೆ, ಸುಮಧುರ ಗೀತೆಗಳನ್ನ ಪ್ಲೇ ಮಾಡ್ತಾ ಇದ್ರಂತ ಉತ್ತರಳ್ಳಿ ಬೆಂಗಳೂರಿನಿಂದ ಪ್ರಭಾಕರ್ ವಿ ಅವರು ಮೆಸೇಜ್ ಮಾಡಿದ್ದಾರೆ. ಲತಾ ಅವರು ಗುಡ್ ಈವ್ನಿಂಗ್ ಅಂತ ಇದ್ದಾರೆ ಟಿ ಸಿ ಪಾಳ್ಯದಿಂದ. ಮುಸ್ಸಂಚಿಯ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಸಖತ್ತಾಗಿದೆ ಅಂತ ಮೈಸೂರಿನಿಂದ ಯಾರು ಜೆ ಸಿ ನಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ಮೈತ್ರಿ ಅವರು. ನವಿಲೆ ನವಿಲೆ ಹಾಡು ಮನಸ್ಸೂರೆ ಮಾಡ್ತು ಅಂತ ಮೋನಿಕಾ ಅವರು ಹೇಳ್ತಾ ಇದ್ರೆ ಹಾಸನದಿಂದ. ಅಂಕುಶ್ ದೀಪಾ ಬನಹಟ್ಟಿ ಅವರು ಹಾಡುಗಳು ಸಖತ್ತಾಗಿದೆ ಅಂತ ಮತ್ತೊಮ್ಮೆ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಬೆಂಗಳೂರಿನಿಂದ ವಿಜಯನಗರದಿಂದ ಅಂಕಿತ ಅವರು ಈ ನವಿಲೆ ನವಿಲೆ ಹಾಡು ನನ್ನ ಸ್ಟ್ರೆಸ್ ಅನ್ನ ಹೀಲ್ ಮಾಡ್ತಾ ಇದೆ, ದಿನಪೂರ್ತಿ ಒಂಥರ ಸ್ಟ್ರೆಸ್ ಅನ್ನ ಅನುಭವಿಸಿ ಬಂದಿರ್ತೀವಿ ಮನೆಯಲ್ಲಿ ಕುತ್ಕೊಂಡು ಇಂಥ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಇದ್ರೆ ಎಷ್ಟು ರಿಲೀಫ್ ಆಗುತ್ತೆ ಅಲ್ವಾ ಅಂತ ಇದ್ರೆ ಅಂಕಿತ ಅವರು. ಎಸ್ ಅಂಕಿತ ಅವರೇ, ಕರೆಕ್ಟಾಗಿ ಹೇಳಿದ್ರಿ. ಈಗ ಮತ್ತದಷ್ಟು ಬ್ಯೂಟಿಫುಲ್ ಹಾಡುಗಳನ್ನ ನಿಮಗೋಸ್ಕರ ಕ್ಯೂ ಅಪ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸಾಂಗ್ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ದಿಸ್ ಇಸ್ ರಿಯಲಿ ಗೋನ ಸರ್ಪ್ರೈಸ್ ಯು. ನಿಮ್ಮೆಲ್ರಿಗೂ ವಾವ್ ಈ ಹಾಡ ಅಂತ ಅನಿಸುತ್ತೆ, ಯಾವ ಹಾಡು ಕೇಳಿ.

ಸಕ್ಕರೆಯ ಮಾತನ್ನ ನಾನು ಹೇಳಕ್ಕೆ ಬಂದಾಯ್ತು. ಸಮಯ 5:55 ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾನು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್. ಶಕುಂತಲಾ ಶಂಕರ್ ಮಂಡ್ಯದಿಂದ, ಹಾಯ್ ಮಂಜುನಾಥ್, ಶುಭ ಸಂಜೆ, ಕಾಫಿ ಆಯ್ತಾ ಅಂತ ಇದಾರೆ. ನೋ ಮೇಡಮ್, ಕಾಫಿನೂ ಆಗಿಲ್ಲ, ಟೀನೂ ಆಗಿಲ್ಲ. ಈ ಟ್ರಾಫಿಕ್ ಡ್ರೈವಿಂಗ್ ಮಾಡ್ತಾ ಇರೋದು ಗೊತ್ತೇ ಆಗ್ತಾ ಇಲ್ಲ. ಅಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಪ್ಲೇ ಮಾಡ್ತಾ ಇದ್ರೆ ಅಂದರೆ ಮಾಡ್ತಾ ಇದ್ರೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಗ್ಯಾಲಕ್ಸಿ ಗಾಂಧಿನಗರದಿಂದ, ಹಾಡುಗಳು ಸಖತ್ ಅಂತ ಇದ್ದಾರೆ. ಹಾಗೆ ನಂಜನಗೂಡು ತಾಲೂಕು ಸಿಂಧವಳ್ಳಿ ಗ್ರಾಮದಿಂದ ಎಂ ಮಹೇಶ್ ಅವರು ಪ್ರೇಮಲೋಕದ ಪಾರಿಜಾತವೇ ಅನ್ನೋ ಹಾಡನ್ನು ಕೇಳಿ ಪ್ರೇಮಲೋಕಕ್ಕೆ ಹೋಗಿ ಬಂದ ಹಾಗಾಯ್ತು ಮಂಜುನಾಥ್ ಅಂತ ಇದ್ದಾರೆ. ಕುಮಾರ್ ಅವರು ಕನ್ನಡದಿಂದ ಓಲ್ಡ್ ಈಸ್ ಗೋಲ್ಡ್ ಹಾಡುಗಳು ಸಖತ್ತಾಗಿದೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ ತಮ್ಮ ಸಂದೇಶಕ್ಕಾಗಿ. ಹಾಗೆ ಸೂಪರು ಸೂಪರು ಅಂತ ನಾಗರತ್ನ ಅವರು ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್, ಹಾಡುಗಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕುಮಾರ್ ಬಂಗಾರಿ ಹೇಳ್ತಾ ಇದ್ದಾರೆ.

ಸಂಜೆ ನಮ್ಮ ಮೆಚ್ಚಿನ ಆಕಾಶವಾಣಿಗಿಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ರೆ, ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡು ಅಲ್ವಾ ಅಂತ ಕೇಳ್ತಾ ಇದ್ರೆ, ನೋ, ಇದು ಈಗಷ್ಟೇ ಪ್ಲೇ ಮಾಡಿದ್ದು ನಮ್ಮೂರ ಮಂದಾರೆ ಹೂವೆ ಚಿತ್ರದ ಹಾಡಲ್ಲ. ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಶಿವಸೈನ್ಯ ಸಿನಿಮಾದ ಹಾಡಾಗಿತ್ತು. ಚಿತ್ರ ಹಾಗೂ ಇಳೆಯರಾಜ ಅವರು ಈ ಹಾಡಿಗೆ ದನಿಯಾಗಿದ್ರು. ಓಲ್ಡ್ ಈಸ್ ಗೋಲ್ಡ್ನ ಕೊನೆಯ ಗೀತೆ ಯಾವ ಗೀತೆ ಅಂತ ಗೆಸ್ ಮಾಡ್ತಾ ಇದ್ರೆ, ಇಟ್ಸ್ ಓ ಕೋಗಿಲೆ ಕೋಗಿಲೆ. ಕೇಳಿ ಎಂಜಾಯ್ ಮಾಡಿ. ಕೋಗಿಲೆ ಕಂಠದ ಗಾಯಕರು ಹಾಡಿದ್ದು ಚಿತ್ರ ಅವರು ಹಾಗೂ ಎಸ್ ಪಿ ಬಿ ಅವರು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆಯಲ್ಲಿ ನಡೆದ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ 35ನೇ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಿ ತರಳಬಾಳು ಹುಣ್ಣಿಮೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುವ ಹಾಸನಾಂಬ ದೇಗುಲದ ಜಾತ್ರಾ ಮಹೋತ್ಸವ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ನಡೆಯಲಿದ್ದು, ಅಗತ್ಯ ಸಿದ್ಧತೆಗೆ ಜಿಲ್ಲಾಡಳಿತ ಸಜ್ಜಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಆಚರಣೆಯನ್ನು ಅರ್ಥಪೂರ್ಣವಾಗಿ ಹಾಗೂ ವೈಭವದಿಂದ ನಡೆಸಲು ಅಗತ್ಯವಿರುವ ಎಲ್ಲಾ ಪೂರ್ವ ಸಿದ್ಧತೆ ಕೈಗೊಳ್ಳಬೇಕು. ದಸರಾ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವುದರ ಜೊತೆಗೆ ನಗರದ ಸೌಂದರ್ಯೀಕರಣಕ್ಕೆ ಆದ್ಯತೆ ನೀಡಬೇಕು ಎಂದು ಶಾಸಕ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.

ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.96 ರೂಪಾಯಿಯಷ್ಟಾಗಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಜೋಡಿ ಕಂಚಿನ ಪದಕ ಗೆದ್ದಿದ್ದಾರೆ. ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ 6:04 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ನಾನು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗ ಗಾನ ಭಜನ ಶುರು ಮಾಡೋಣ. ಗಾನ ಭಜನದಲ್ಲಿ ಏನಿರುತ್ತೆ, ಸಿಂಪಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಅಲ್ಲವೇ ಅಲ್ಲ. ತಲೆಗೆ ಒಂಚೂರು ಹುಳ ಬಿಡುವಂತಹ ಪ್ರಶ್ನೆಗಳು, ಫನ್ನಿ ಕ್ವೆಶನ್ಸ್ ಅನ್ನ ಇವತ್ತಿನ ಗಾನ ಭಜನದಲ್ಲಿ ಕೇಳ್ತೀನಿ. ಆ ಫನ್ನಿ ಕ್ವೆಶನ್ಸ್ಗೆ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಉತ್ತರಗಳನ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆ ಏನು, ಏನಿರುತ್ತೆ ಮೊದಲನೇ ಪ್ರಶ್ನೆ? ಮೊದಲನೇ ಪ್ರಶ್ನೆನ ಒಂದು ಹಾಡಾದ್ಮೇಲೆ ರಿವೀಲ್ ಮಾಡ್ತೀನಿ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಸಮಯ 6:10 ಗಾನ ಭಜನ ಕೇಳ್ತಾ ಇದ್ರ ನಿಮ್ ಜೊತೆ ಇರೋದು ಈ ಹೊತ್ತಲ್ಲಿ. ನಿಮ್ಮನೆ ಮಾತು ಅರ್ಜುನ್ ಮಂಜುನಾಥ್. ನಾನು ಸಿಂಪಲ್ ಆಗಿ ಪ್ರಶ್ನೆ ಕೇಳ್ತೀನಿ, ಫನ್ನಿ ಪ್ರಶ್ನೆಗಳು, ಉತ್ತರಗಳು ಯಾರು ಕರೆಕ್ಟ್ ಆಗಿ ಕೊಡ್ತಾರೆ, ಪ್ರಶ್ನೆಗಳು ಉತ್ತರಗಳು ಅಂತ ಬಟ್ರ್ ಸ್ಟೈಲ್ ಅಲ್ಲಿ ಉತ್ತರಗಳು ಅಂತ ಬಂತು ನೋಡಿ. ಯಾಕೆ ಅಂದ್ರೆ ಇವತ್ತು ಬಟ್ರ್ ಸಿನಿಮಾ ನೋಡ್ತಾ ಇದೆ, ಹಂಗಾಗಿ ಅಷ್ಟೇ. ಸೊ ಇವತ್ತಿನ ಪ್ರಶ್ನೆ ಏನು, ಎ ಬಿ ಸಿ ಡಿ ಅಲ್ಲಿ ಬಿಗೆ ಮಾತ್ರ ತುಂಬಾ ಚಳಿ ಆಗ್ತಾ ಇರುತ್ತೆ, ಯಾಕೆ? ಎ ಬಿ ಸಿ ಡಿ ಈ 4 ಜನ ಕೂತ್ಕೊಂಡಿರ್ತಾರೆ, ಈ 4 ಜನರಲ್ಲಿ ಬಿಗೆ ಸಖತ್ ಚಳಿ ಆಗ್ತಾ ಇರುತ್ತೆ, ಯಾಕೆ ಬಿಗ್ ಮಾತ್ರ ಚಳಿ ಆಗ್ತಾ ಇದೆ? ಅವನಿಗೆ ಶೀತ ಇತ್ತ, ನೆಗಡಿ ಇತ್ತ, ಏನಿತ್ತು? ಗೆಸ್ ಮಾಡಿ ಉತ್ತರನ. ವಾಟ್ಸಪ್ ಸಂಖ್ಯೆ 9489194239402, ನನಗೆ ಉತ್ತರಗಳನ್ನ ಕಳಿಸ್ಕೊಡಿ. ಸೀರಿಯಸ್ ಆಗಿ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬಿಡಿ, ಒಂಚೂರು ಲಾಜಿಕ್ ಒಂಚೂರು ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಉತ್ತರ ಈಸಿಯಾಗಿ ಗೊತ್ತಾಗುತ್ತೆ.

ಕಲಬುರಗಿಯಿಂದ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಶೀತ ಆಗಿರಬಹುದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಸ್ನೇಹಿತರು ಬೆಂಗಳೂರಿನಿಂದ ಪ್ರಕಾಶ್ ಅವರು, ತುಂಬಾ ಶೀತ ಆಗಿದೆ, ನೆಗಡಿ ಆಗಿದೆ ಅನ್ಸುತ್ತೆ ಅಂತಿದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು, ಕಿಟಕಿ ಹತ್ರ ಇದೆ ಅನ್ಸುತ್ತೆ, ಅದಕ್ಕೆ ಚಳಿ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಒಂದು ಹಾಡಿನ ಕಾಲಾವಕಾಶ ಇದೆ. ಕರೆಕ್ಟ್ ಆಗಿ ಗೆಸ್ ಮಾಡಿ, ಎ ಬಿ ಸಿ ಡಿ ಮೂರು ಜನ ಕೂತ್ಕೊಂಡಿದ್ದಾರೆ, ಆದರೆ ಬಿಗ್ ಮಾತ್ರ ಸಖತ್ತೆ ಚಳಿ ಆಗ್ತಾ ಇದೆ, ಯಾಕೆ ಉತ್ತರ ಏನು ಅಂತ ಹೇಳ್ತೀನಿ ಒಂದು ಹಾಡಾದ್ಮೇಲೆ. ಸ್ಟೇ ಟ್ಯೂನ್ಡ್.

ಗಾನ ಭಜನ ಕೇಳ್ತಾ ಇದ್ರ ಗಾನ ಭಜನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆಸೆ ಮಂಜುನಾಥ್ ಯಾರೆಲ್ಲ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ ನೋಡೋಣ. ಹೊಡಿಗೇನಹಳ್ಳಿಯಿಂದ ಭಾಸ್ಕರ್ ಗೆಸ್ ಮಾಡಿದ್ದಾರೆ, ಶಾಂತಾರಾಮ್ ಶ್ರೀನಗರದಿಂದ ಹಾಗೆ ಹೇಮಾವತಿ ಅವರು ಗೆಸ್ ಮಾಡಿದ್ದಾರೆ, ಅಶ್ವಿನಿ ಕುಮಾರ್ ಬಸವೇಶ್ವರ ನಗರದಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ, ನಿಖಿಲ್ ಹಲ್ಕುಂದಿಯಿಂದ ಗೆಸ್ ಮಾಡಿದ್ದಾರೆ. ನಮ್ಮ ರೈಡಿಂಗ್ ಫ್ರಮ್ 995 ಅವರು ಹತ್ರ ಕರೆಕ್ಟ್ ಆಗಿದೆ ಹಲ್ಸ್. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದು? ಸುರೇಂದ್ರ ಕುಂದಾಪುರದಿಂದ, ನೇತ್ರಾ ಕೆಂಗೇರಿಯಿಂದ, ಉಲ್ಲಾಸ್ ನಾದಿಯಾರ್, ಶಿಲ್ಪಾ ಹಾಸನದಿಂದ, ಹೇಮಂತ್ ಸಿಡಿದಹಳ್ಳಿಯಿಂದ, ಕುಮಾರ್ ಬಂಗಾರಿ ಬೆಂಗಳೂರಿನಿಂದ, ಕೌಸಲ್ಯ ಬನಶಂಕರಿಯಿಂದ, ಹರೀಶ್ ಮಲ್ಲೇಶ್ವರದಿಂದ, ಸದಾನಂದ ಹೆಚ್ಎಸ್ಆರ್ ಲೇಔಟ್ನಿಂದ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು? ಬಿಗೆ ಯಾಕೆ ಚಳಿ ಆಗ್ತಾ ಇದೆ? ಡಾಕ್ಟರ್ ಆಗ್ಬಿಟ್ಟಿದ್ದೀನ ನಾನೀಗ, ಗೊತ್ತಿಲ್ಲ. ಇದು ಈ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ನಾನು ಡಾಕ್ಟರ್ MBBS ಏನು ಮಾಡಬೇಕಾಗಿಲ್ಲ, ಸಿಂಪಲ್ ಆಗಿದೆ ಉತ್ತರ. ABCDಯಲ್ಲಿ ಬಿಗೆ ಮಾತ್ರ ತುಂಬ ಚಳಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದೆ, ಬಿಕಾಸ್ ಬಿ AC ಮಧ್ಯೆ ಕುತ್ಕೊಂಡಿದೆ, ಆ ಕಡೆ ಎ ಈ ಕಡೆ ಸಿ ಏರ್ ಕಂಡೀಷನರ್ ಮಧ್ಯೆ ಕುತ್ಕೊಂಡಿದೆ. ಸೊ ಫುಲ್ಲು ಅಂತ ಫ್ರೀಸಿಂಗ್ ಕೋಲ್ಡ್ ಆಗಿಬಿಟ್ಟಿದೆ, ನಮ್ಮ ಬಿಗೆ ಏನು ಮಾಡೋಕ್ಕಾಗಿಲ್ಲ. ಸಿಂಪಲ್ ಆಗಿತ್ತು ಅಲ್ವಾ ಪ್ರಶ್ನೆ? ಉತ್ತರ ಕೂಡ ಅಷ್ಟೇ ಸಿಂಪಲ್ಲು. ಹೋ ಹೋ ಹೋ, ನನಗೆ ಈಗ ಅರ್ಥ ಆಯ್ತು. ಅಯ್ಯ

ಈಗ ಯಾಕೆ ಚಳಿ ಆಗ್ತದೆ ಅಂತ ಗೊತ್ತಾಯ್ತು ಅಂತ ಸಂದೇಶ ಕಳ್ಸಿಕೊಟ್ಟಿರೋದು ಯಾರು, ವಾಣಿಶ್ ಅವರು ಧಾರವಾಡದಿಂದ. ಹೀಗೆ ನಾನು ನೆಕ್ಸ್ಟ್ ಕೇಳುವಂತಹ ಪ್ರಶ್ನೆಗೆ ಜಾಸ್ತಿ ಲಾಜಿಕಲ್ ಆಗಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಒಂಚೂರು ತಲೆ ಓಡಿಸಿ ಸಾಕು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಮುಂದಿನ ಪ್ರಶ್ನೆ ಏನು ಅಂತ ಹೇಳ್ತೀನಿ ಈಗಲೇ. ಯಾವ ಪ್ರಶ್ನೆಯ ಉತ್ತರ ಯಾವಾಗಲೂ ಬದಲಾಗ್ತಾ ಇರುತ್ತೆ? ಪ್ರಶ್ನೆ ಕೇಳ್ತೀನಿ ಅಂದ್ಬಿಟ್ಟು ಯೂನಿಯನ್ ಗುರು ಪ್ರಶ್ನೆನೇ ಕೇಳ್ತಾ ಇದ್ದಾನೆ ಅಂತ ನಿಮ್ಮ ತಲೆಯಲ್ಲಿ ಥಾಟ್ ಬರಬಹುದು. ಯಾವ ಪ್ರಶ್ನೆಯ ಉತ್ತರ ಬದಲಾಗ್ತಾ ಇರುತ್ತೆ? ಸೊ ಆ ಪ್ರಶ್ನೆ ಏನು ಅಂತ ಉತ್ತರ ಕಳಿಸ್ಕೊಡಿ. ಆ ಪ್ರಶ್ನೆನ ನಾನು ರಿವೀಲ್ ಮಾಡ್ತೀನಿ ಒಂದು ಹಾಡಾದ್ಮೇಲೆ. ಕೇಳ್ತಾ ಇರಿ ವಿದ್ಭಾರತಿ 102.9 FM.

ಗಾನ ಬಚ್ಚಾನದಲ್ಲಿ ಒಂದು ತರಲೆ ಪ್ರಶ್ನೆ ಕೇಳಿದ್ದೆ, ಯಾವ ಪ್ರಶ್ನೆಯ ಉತ್ತರ ಯಾವಾಗಲೂ ಬದಲಾಗ್ತಾ ಇರುತ್ತೆ ಅಂತ. ಒಂದಷ್ಟು ಜನ ಸೀರಿಯಸ್ ಆಗಿ ಯೋಚನೆ ಮಾಡಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ನೋಡೋಣ. ಏನು ತಿಂಡಿ ಆಯ್ತಾ ಅನ್ನೋದು ಇರಬಹುದಾ ಅಂತ ಶಿಲ್ಪ ಅವರು ಹಾಸನದಿಂದ ಗೆಸ್ ಮಾಡ್ತಾ ಇದ್ದಾರೆ. ನೋ ವೇ, ಚಾನ್ಸ್ ಇಲ್ಲ. ಮಂಜುನಾಥ್ ವಯಸ್ಸು ಎಷ್ಟಿರ್ಬೋದು ಅನ್ನೋ ಪ್ರಶ್ನೆನ ಅಂತ ನಗ್ನಗ್ನ ಸಂದೇಶನ ಕಳಿಸ್ಕೊಟ್ಟಿದ್ದಾರೆ ರಮ್ಯಾ ಅವರು ಬೆಂಗಳೂರಿನಿಂದ. ನಿಮಗೆ ಇನ್ನೊಂದು ಕ್ಲೂ ಕೊಡ್ತೀನಿ ಈ ಪ್ರಶ್ನೆಯ ಉತ್ತರಕ್ಕೆ. ಏನು ಉತ್ತರ ಆಗಿರಬಹುದು ಅಂದರೆ, ಇದು ಪ್ರತಿದಿನ ಕೂಡ ಬದಲಾಗ್ತಾ ಇರುತ್ತೆ. ಸೊ ಈ ಪ್ರಶ್ನೆಯ ಉತ್ತರ ಪ್ರತಿದಿನ ಬದಲಾಗ್ತಾ ಇರುತ್ತೆ. ಸೊ ಅಂಥ ಪ್ರಶ್ನೆ ಯಾವುದು, ಡೈಲಿ ಆ ಪ್ರಶ್ನೆಯ ಉತ್ತರ ಬದಲಾಗ್ತಾ ಇರುತ್ತೆ ಅಂದರೆ ಯಾವ ಪ್ರಶ್ನೆ ಇರಬಹುದು? ಗೆಸ್ ಮಾಡಿ ಈ ಒಂದು ಹಾಡಾದ್ಮೇಲೆ ಉತ್ತರನ ಹೇಳ್ತೀನಿ.

ನೇತ್ರ ಅವರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಸ್ವರೂಪ್ ಲೋಕೇಶ್ ಅವರು ಕೂಡ ಗೆಸ್ ಮಾಡಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ, ಜಿ ಎಸ್ ಚಂದ್ರ ಅವರು ಚಿತ್ರದುರ್ಗದಿಂದ, ಕೆಂಗೇರಿ ಉಪನಗರದಿಂದ ಸುಮಾರಾಜು ಅವರು ಹತ್ರ ಕರೆಕ್ಟ್ ಆಗಿದೆ. ಕೌಸಿಲೆ ಬನಶಂಕರಿಯಿಂದ, ಅಶ್ವಿನಿ ಕುಮಾರ್ ಬಸವೇಶ್ವರ ನಗರದಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಸದಾನಂದ ಹೆಚ್ ಎಸ್ ಅವರ ಲೇಔಟ್ನಿಂದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು, ಸಮಯ ಎಷ್ಟು ಟೈಮ್ ಎಷ್ಟು ಅನ್ನೋದು ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಡೈಲಿ ಉತ್ತರ, ಡೈಲಿ ಮಾತ್ರ ಅಲ್ಲ, ಪ್ರತಿ ಕ್ಷಣಕ್ಕೂ ಪ್ರತಿ ಸೆಕೆಂಡ್ಗೂ ಕೂಡ ಉತ್ತರ ಬದಲಾಗ್ತಾನೆ ಇರುತ್ತೆ ಅಲ್ವಾ. ಸೊ ಈ ಪ್ರಶ್ನೆಯ ಉತ್ತರ ಬದಲಾಗ್ತಾ ಇರುತ್ತೆ. ಸೊ ಯಾವ ಪ್ರಶ್ನೆ, ಸಮಯ ಎಷ್ಟು ಟೈಮ್ ಎಷ್ಟು ಅನ್ನೋದು. ಹೇಗಿತ್ತು ಈ ಫನ್ನಿ ಕ್ವೆಶ್ಚನ್, ಹೇಗಿತ್ತು ಅಂತ ಹೇಳಬೇಕು ಅಂತ ಇದ್ರೆ ನನಗೆ ವಾಟ್ಸಾಪ್ ಅಲ್ಲಿ ಹೇಳಿ. ನಾ ವಾಟ್ಸಾಪ್ ನಂಬರ್ 948309102 ಕಳಿಸ್ಕೊಡ್ಬಹುದು. ಮುಂದಿನ ಪ್ರಶ್ನೆ ಹೀಗಿದೆ, ಹೇಗಿದೆ, ನಮ್ಮ ಗುಂಡನ್ಗೆ ಟೀಚರು ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಗೊತ್ತಾ, ಗುಂಡ ಆನೆ ದೊಡ್ಡದೋ ಇರುವೆ ದೊಡ್ಡದೋ ಅಂತ ಕೇಳ್ತಾರೆ. ಗುಂಡ ಏನೋ ಆನ್ಸರ್ ಕೊಟ್ಟ, ಆದ್ರೆ ಗುಂಡ ಕೊಟ್ಟಂತಹ ಆನ್ಸರ್ಗೆ ನಮ್ಮ ಟೀಚರ್ ಫುಲ್ಲು ಶಾಕ್ ಆಗ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ವಾಟ್ ಈಸ್ ದಿಸ್ ಗುಂಡ ಅಂತ ಕೇಳ್ತಾ ಇದ್ದಾರೆ. ಟೀಚರ್ರೆ ಶಾಕ್ ಆದ್ರು ಅಂದ್ರೆ ನಮ್ಮ ಗುಂಡ ಎಂಥ ಉತ್ತರ ಕೊಟ್ಟಿರ್ಬಹುದು? ಪ್ರಶ್ನೆನ ನೀವು ಒಂದ್ಸಲ ಕೇಳಿಸ್ಕೊಳ್ಳಿ. ಆನೆ ದೊಡ್ಡದ ಇರುವೆ ದೊಡ್ಡದ ಅಂತ ಕೇಳಿದಕ್ಕೆ ನಮ್ಮ ಗುಂಡ ಏನ್ ಹೇಳಿರಬಹುದು, ಏನ್ ಹೇಳ್ದಂತ ಗೆಸ್ ಮಾಡಿ. ವಾಟ್ಸ್ಆಪ್ ನಂಬರ್ 948309102 ನಿಮ್ಮ ಉತ್ತರಗಳನ್ನ ಕಳ್ಸ್ಕೊಡಿ. ಕಳ್ಸ್ಕೊಡ್ತಿರಲ್ವಾ? ಎಸ್, ಕಳ್ಸ್ಕೊಡಿ. ಅಲ್ಲಿವರೆಗೂ ಈ ಒಂದು ಹಾಡಿನ ಕಾಲಾವಕಾಶ ನಿಮ್ಗೋಸ್ಕರ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
0: ಹಾಗೂ ಸಂಜೆ 5:02.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ, ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ, ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು ಒಂದು ವಾರ ಕಾಲಾವಕಾಶ ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಹಾಗೂ ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದಲ್ಲಿ ಇಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಗಂಭೀರ ಚರ್ಚೆ ನಡೆಯಿತು. ಕಾಂಗ್ರೆಸ್ ಹಿರಿಯ ಸದಸ್ಯ ಎಚ್ಕೆ ಪಾಟೀಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಗದಗ ಜಿಲ್ಲೆಯ ಪರಿಸ್ಥಿತಿಯನ್ನು ಸದನದಲ್ಲಿ ಎಳೆಯಡಿಯಾಗಿ ಬಿಚ್ಚಿಟ್ಟರು. ಬರ ಪರಿಸ್ಥಿತಿ ಸಂದರ್ಭದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವುದು ಅಗತ್ಯವಾಗಿದೆ ಎಂದ ಅವರು, ತಂತ್ರಜ್ಞಾನವನ್ನು ಟೀಕಿಸುವುದು ಸರಿಯಲ್ಲ ಎಂದು ತಿಳಿಸಿದರು. ಜೆಡಿಎಸ್ ಸದಸ್ಯ ಸುರೇಶ್ ಬಾಬು ಮಾತನಾಡಿ, ಬರ ಹಿನ್ನೆಲೆಯಲ್ಲಿ ವಿದ್ಯುತ್ ಕಡಿತ ಮಾಡುವುದನ್ನು ತಪ್ಪಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್, ಕೇಂದ್ರ ಸರ್ಕಾರದ ಕುಸುಮ್ ಭಿ ಹಾಗೂ ರಾಜ್ಯ ಸರ್ಕಾರದ ಕುಸುಮ್ ಸಿ ಮೂಲಕ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲು ಉತ್ತೇಜನ ನೀಡಲಾಗುತ್ತಿದೆ ಎಂದು ಹೇಳಿದರು. ಪರಿಷತ್ನಲ್ಲಿಯೂ ಬರ ಕುರಿತಂತೆ ಚರ್ಚೆ ನಡೆದಿದ್ದು, ಕಾಂಗ್ರೆಸ್ ಸದಸ್ಯ ರವಿ ಹೈನುಗಾರಿಕೆ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಯನ್ನು ಪ್ರಸ್ತಾಪಿಸಿದರು. ಹಾಲಿನ ಖರೀದಿ ದರ ಹೆಚ್ಚಿಸುವ ಅಗತ್ಯವಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸಿರಿಗೆರೆ ತರಳಬಾಳು ಮಠವು ಶಿಕ್ಷಣ ಹಾಗೂ ನೀರಾವರಿ ಕ್ಷೇತ್ರಗಳಿಗೆ ನೀಡುತ್ತಿರುವ ಕೊಡುಗೆ ಅಪಾರ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಸಿರಿಗೆರೆಯಲ್ಲಿ ನಡೆದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ 35ನೇ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಳಬಾಳು ಹುಣ್ಣಿಮೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ದೇಶದಲ್ಲಿ ನ್ಯಾಯಾಲಯಗಳೇ ಇಲ್ಲದ ಕಾಲದಲ್ಲೂ ಜನರಿಗೆ ನ್ಯಾಯ ಒದಗಿಸಿದ ಈ ಧರ್ಮಪೀಠವು ಇಂದು ಮಠದ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದೆ ಎಂದು ಶ್ಲಾಘಿಸಿದ್ದಾರೆ. ಬಯಲುಸೀಮೆ ಭಾಗದ ಜನರ ನೀರಾವರಿ ಕನಸನ್ನು ನನಸು ಮಾಡಲು ಸರ್ಕಾರ ಶ್ರಮಿಸುತ್ತಿದ್ದು, 2028 ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು ಜಿಲ್ಲೆಗೆ ಹರಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರು, ಶಾಸಕರು ಹಾಗೂ ಮಠದ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುವ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸುವ ಅಗತ್ಯವಿದೆ ಎಂದು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಅಂತರ್ ಸಿಂಗ್ ಆರ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಮುದಾಯದವರ ಅಭಿವೃದ್ದಿಗಾಗಿ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಎರಡು ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ತುರ್ತಾಗಿ ಪರಿಶಿಷ್ಟ ಪಂಗಡಗಳ ಪ್ರತ್ಯೇಕ ಆಯೋಗ ರಚಿಸಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತರಲಾಗಿದೆ ಎಂದು ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಅಲ್ಲಿನ ಪರಿಶಿಷ್ಟ ಪಂಗಡಗಳ ಜನರ ಸಮಸ್ಯೆಗಳನ್ನು ಆಲಿಸಲು ಆ ಭಾಗಕ್ಕೆ ಭೇಟಿ ನೀಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಗಂಭೀರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಎತ್ತಿ ತೋರಿಸುವ ಹಣಕಾಸು ಇಲಾಖೆಯ ಇತ್ತೀಚಿನ ಪತ್ರ ಕೇವಲ ಸಾಮಾನ್ಯ ಆಡಳಿತಾತ್ಮಕ ಸಂವಹನವಲ್ಲ, ಬದಲಾಗಿ ಸರ್ಕಾರದ ಹದಗೆಡುತ್ತಿರುವ ಆರ್ಥಿಕ ಸ್ಥಿತಿಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರ ವೇತನ ಪಾವತಿಸಲು, ಪಿಂಚಣಿ ಬಿಡುಗಡೆ ಮಾಡಲು ಮತ್ತು ಹೆಚ್ಚುತ್ತಿರುವ ಆರ್ಥಿಕ ಹೊಣೆಗಾರಿಕೆಗಳನ್ನು ಪೂರೈಸಲು ಪರದಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಾಳೆ ಪ್ರಸಿದ್ಧ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭಿ ಮಾಹಿತಿ ನೀಡಿದ್ದಾರೆ. ಮೆರವಣಿಗೆಯು ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಹಾಗೂ ಸಂಘಟಕರು ಸಂಪೂರ್ಣ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬಂದೋಬಸ್ತ್ಗಾಗಿ 3,000 ಅಧಿಕ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ನಿಗಾ ವಹಿಸಲು 3,500 ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಗೂ 12 ಹೈಟೆಕ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ

0: 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆಯಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 181,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ತಿಂಗಳ ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ಗಂಟೆವರೆಗೂ ನೀರು ಬರುತ್ತೆ. ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 181,000 ಮಾತ್ರ ಕಟ್ಟಿದ್ದೀನಿ. ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ಸೆಟ್ನಿಂದ ಬಹಳ ಅನುಕೂಲ ಆಗ್ತಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರಾಷ್ಟೀಯ ಪೋಷಣ ಮಾಸಾಚರಣೆ 2026 ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಗೋಪಿಕಾ ಸಿ ಮುತ್ತಿಗೆ ಮಾತನಾಡಿ, ಸರಿಯಾದ ಪೋಷಣೆಗೆ ಒತ್ತು ನೀಡುವ ಮೂಲಕ ದೈನಂದಿನ ಜೀವನದಲ್ಲಿ ಜನರು ತೆಗೆದುಕೊಳ್ಳುವ ಆಹಾರದ ಆಯ್ಕೆಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲಿವೆ. ಹೆಚ್ಚಿನ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದರಿಂದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದಾಗಿದ್ದು, ಈ ದಿಸೆಯಲ್ಲಿ ಜಾಗೃತಿ ಮೂಡಿಸಲು ರಾಷ್ಟೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಷ್ಠಿತ ಅಖಿಲ ಭಾರತ ಜೀವಿ ಮಾವಲಂಕರ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕ ಮತ್ತು ಎನ್ಸಿಸಿ ನಿರ್ದೇಶನಾಲಯದ ಕೆಡೆಟ್ಗಳು 2 ಚಿನ್ನ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ. ಈ ಮೂಲಕ ಮುಂಬರುವ ರಾಷ್ಟೀಯ ಶೂಟಿಂಗ್ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ, ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ, ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕೆಳಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ, ಸ್ವಚ್ಛತೆಯ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ ಎಂದು ಹೇಳುತ್ತೇವೆ.
2: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ, ನಾಗರಿಕರೇ ಇವರು, ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ, ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೆ.
3: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳು.

0: ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
1: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
2: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತ ನಲಿಯುತ್ತ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
1: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ.
2: ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ
1: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
0: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
3: ನೋಡ್ಬಿಟ್ಟಿ, ಚಾಕ್ಲೇಟ್ ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು, ಓಕೆನಾ?
4: ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಅಲ್ಲೇ ಸ್ಪೂನ್ಗಡ್ ಹಾಕ್ಬೇಕಾ?
3: ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದ್ದಾರೆ, ಚಾಕ್ಲೇಟು ಚಿಪ್ಸು ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು ಕಸ ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು, ಓಕೆನಾ?
4: ಆಯ್ತು ಪಾಪ, ಹಂಗೇನೆ ಮಾಡ್ತೀನಿ.
5: ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ.
6: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
7: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
8: ಎದೆ ತುಂಬಿ ಹಾಡಿದೆನು
6: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ,
7: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
9: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
6: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
7: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
6: ಭಾವಸ್ಪಂದನ.
7: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಮಂಗಳದ ದನಿ ಅಂದ್ರೆ ಕದ್ರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ

0: ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದ್ರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದ್ರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ
1: ವಾದನೆಗಳನ್ನು ಕೇಳಿದಾಗ ನನಗಿಂದು ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ ಏನೋ ನಾನು ಬಾರಿಸಬೇಕಿತ್ತಲ್ಲ ಈ ರಾಗವನ್ನು ನಾನು ಬಾರಿಸಿದೆ ಆವಾಗ ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ ನಾದಸ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂದಿರುವಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್ ಆ ಬ್ಯಾಂಡ್ ನಲ್ಲಿ ಒಬ್ಬರು ವಾದ್ಯಂತ ಪಾಚದಲ್ಲಿ ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯ್ತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಹಾಗೆ ಅಲ್ಲಿ ಟಿ ವಿ ಜಿ ಸಾರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಭಾವಮಯದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲನೇ ಗುರುಗಳು ಅಳಿಯನಿಗೆ ಉಪನಯನ ಮಾಡುವಾಗ ಭಾವ ಬೇಕಲ್ಲ. ಹಾಗೆ ಒಂದು ನನ್ನ ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರೋ ಜ್ಞಾನ ಆಮೇಲೂ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರಿಡ್ಸ್ ಅಂತಾರೆ ಅದಕ್ಕೆ ಶಿವಾಲಿ, ಅದು ಇವು ಎರಡು ಕಡೆನೂ ಇದಿರ್ತದೆ. ಅದನ್ನು ನಾವು ಕೆಳಗೆ ರಿಡ್ಸ್ ಮೇಲೆ ರಿಡ್ಸ್ ಅದಕ್ಕೆ ಶಿವಾಲಿಂದ ಉತ್ತರ ನೋಡಿ ಒಳಗೆ ಅದನ್ನು ಹೀಗೆ ಮಾಡಿದಾಗ ಅದನ್ನು ಸುತ್ತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡಬಹುದು. ಇಂಥ ಕಂಪಿದಗಳನ್ನೆಲ್ಲ ಆ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಬರ್ತದೆ. ಇದೇ ಸ್ಯಾಕ್ಸ್ ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ. ಅದಾದ್ರೆ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡ್ಗೆ ಮಾತ್ರ ಅಡಿಭಾಗದಲ್ಲಿ ನೀರು ಸಿಗ್ತದೆ. ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ, ಯಾಕಂದ್ರೆ ಸ್ಟಕ್ ಆಗ್ತದೆ. ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಸ್ಟ್ರಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ ಅದರಲ್ಲಿ ಅಂತ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟ್ರಿಂಗ್ ಅನ್ನು ತೆಗೆದು ಬಿಸಾಡಿದೆ. ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಮೆತ್ತಗೆ ಮಾಡಿ ಅದನ್ನು ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಕಳಿಸ್ಬೇಕು ಮಾಡಿದೆ. ಆಮೇಲೆ ಪ್ಯಾಡ್ಸ್ ನಲ್ಲಿ ಕೂಡ ಮೊದಲು ಬಹಳ ಕಷ್ಟವಿತ್ತು. ಎಲ್ಲ ಕಡೆಯಲ್ಲಿ ಆಕಾಶವಾಣಿ ಅವರು ನಾನು ಎಲ್ಲ ಇಂಟರ್ವ್ಯೂಲ್ಲಿ ಹೇಳ್ತೀನಿ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
0: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸಮಯ ಆಗ್ತಾ ಇದೆ 7 ಗಂಟೆ, ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಾಳೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಲಿದ್ದಾರೆ. ವೈದ್ಯಕೀಯ ವಿಜ್ಞಾನದ ರಾಷ್ಟೀಯ ಪರೀಕ್ಷಾ ಮಂಡಳಿ ಇಂದು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ನೀಟ್ ಪಿಜಿ 2026 ಫಲಿತಾಂಶ ಪ್ರಕಟಿಸಿದೆ. ವಿದ್ಯಾರ್ಥಿಗಳಿಗೆ ರಾಷ್ಟೀಯ ಸೇವಾ ಯೋಜನೆ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಸೇವಾ ಮನೋಭಾವ ಬದುಕಿನ ಮೌಲ್ಯ ಕಲಿಸಿಕೊಡುತ್ತದೆ. ಭಾವೈಕ್ಯತೆಯ ಸಹಬಾಳ್ವೆ ರೂಢಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯ ಎಂದು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಎ ಚನ್ನಪ್ಪ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ವಿವಿಧ ಪ್ರದೇಶಗಳಿಗೆ ಕಾರ್ಮಿಕ ಅಧಿಕಾರಿಗಳ ತಂಡ ಭೇಟಿ ನೀಡಿ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸಿದರು. ಪೊನ್ನಂಪೇಟೆ ತಾಲೂಕಿನ ಕೊಳತೋಡು, ಬೈಕೂಡು ಮತ್ತಿತರ ಪ್ರದೇಶಗಳಿಗೆ ಭೇಟಿ ನೀಡಿ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಬಗ್ಗೆ ಕಾರ್ಮಿಕ ಕಾಯ್ದೆಯಡಿ ವಿವಿಧ ಅಂಗಡಿ ಹಾಗೂ ವಾಣಿಜ್ಯ ಸಂಸ್ಥೆಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸಲಾಯಿತು. ಪಶ್ಚಿಮ ರೈಲ್ವೆಯ ವಡೋರಾದಲ್ಲಿ ವಿಭಾಗದ ಅಲ್ಕಾಪುರಿಯಲ್ಲಿ 4 ಪಥಗಳ ರಸ್ತೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಭಾರತೀಯ ರೈಲ್ವೆ ಅನುಮೋದನೆ ನೀಡಿದೆ. ಈ ಯೋಜನೆಯ ವೆಚ್ಚ 166 ಕೋಟಿ ರೂಪಾಯಿ ಆಗಿದ್ದು ಈ ವೆಚ್ಚವನ್ನು ರೈಲ್ವೆ ಮತ್ತು ರಾಜ್ಯ ಸರ್ಕಾರ ಸಮಾನವಾಗಿ ಹಂಚಿಕೊಳ್ಳಲಿವೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಇದೇ 27ರಂದು ಭಾನುವಾರ ಎಲ್ಲಾ ಸಾರ್ವಜನಿಕ ವಲಯ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಮಯ 7:05 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಸುತ್ತಿ ಆಗಿರೋದು ನಿಮ್ಮನೆ ಮಾತು ಆರ್ಸಿ ಮಂಜುನಾಥು. ಗಾನ ಬಜಾನನ ಕಂಟಿನ್ಯೂ ಮಾಡೋಣ. ಬಟ್ ಬಿಫೋರ್ ದಟ್ ನಾನೊಂದು ಪ್ರಶ್ನೆ ಕೇಳಿದೆ, ಸ್ಪೆಷಲಿ ಫನ್ನಿ ಪ್ರಶ್ನೆ. ಏನು ಆನೆ ದೊಡ್ಡದ ಇರುವೆ ದೊಡ್ಡದ ಅಂತ ಟೀಚರ್ ಗುಂಡು ಕೇಳ್ತಾರೆ. ನಮ್ಮ ಗುಂಡ ಕೊಟ್ಟಿದ ಆನ್ಸರ್ಗೆ ಟೀಚರೇ ಶಾಕ್ ಆದ್ರು. ವಾಟ್ ವಾಸ್ ದಟ್ ಆನ್ಸರ್ ಅಂತ ನಾನು ಕೇಳಿದ್ದೆ. ಗುಂಡ ಕೇಳಿದಂತಹ ಆನ್ಸರ್ ನ ಬಹಳಷ್ಟು ಜನ ಕರೆಕ್ಟ್ ಆಗಿ ಗೆಸ್ ಮಾಡಿದಾರೆ. ಗುಂಡ ಹೇಳಿದ ಆನ್ಸರ್ ನ ಗೆಸ್ ಮಾಡಿರೋದು ಯಾರು? ನೇತ್ರಾ ಕೆಂಗೇರಿಯಿಂದ, ರೇಖಾ ಯಲಹಂಕದಿಂದ, ಮಂಡಿಕಲ್ನಿಂದ ಕೃಪಾ ಅವರು ಗೆಸ್ ಮಾಡಿದರೆ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಬಸವರಾಜ್ ಅವರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ, ಶಿವಲಿಂಗಪ್ಪ ಬದ್ರೆ ಅವರು ಕೌಶಲ್ಯ ಬನಶಂಕ್ರಿಯಿಂದ, ಗೀತಾ TCR ಕ್ರಿಯೇಷನ್ ಅವರು ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ, ಹರೀಶ್ ಮಲ್ಲೇಶ್ವರದಿಂದ ಇವರೆಲ್ಲರೂ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಕರೆಕ್ಟ್ ಆಗಿ ಗೆಸ್ ಮಾಡಿರೋ ಉತ್ತರಕ್ಕಿಂತ ಯಾರ್ಯಾರು ಫನ್ನಿಯ ಯಾರ್ಯಾರು ತಪ್ಪು ಉತ್ತರ ಕೊಟ್ಟಿದ್ದಾರೆ ಅವ್ರ ಆನ್ಸರ್ ಇನ್ನ ಸಖತ್ ಆಗಿದೆ. ಓದ್ತೀನಿ ಕೇಳಿಸ್ಕೊಳ್ಳಿ. ಮೇಡಮ್ ನೀವೇ ದೊಡ್ಡವರು ಅವರಿಬ್ಬರಿಗಿಂತ ಅಂತ ಹೇಳ್ತಾ ಇದ್ದಾನೆ ಅಂತ ಶಿಲ್ಪಾ ಅವರು ಹಾಸನದಿಂದ ಗೆಸ್ ಮಾಡಿದ್ದಾರೆ. ಮತ್ತೊಬ್ಬ ಸ್ನೇಹಿತರು ಇರುವೆ ದೊಡ್ಡದು ಯಾಕಂದ್ರೆ ಈ ರೂಪೆ ಮೂರು ಅಕ್ಷರ ಇದೆ ಮಂಜುನಾಥ್ ಅಂತ ಇದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಏನು ಅಂದ್ರೆ, ಗುಂಡ ಕೇಳ್ತಾನೆ, ಮೇಡಮ್ ಅವರಿಬ್ಬರದು ಡೇಟ್ ಆಫ್ ಬರ್ತ್ ಹೇಳಿ, ಡೇಟ್ ಆಫ್ ಬರ್ತ್ನ ಲೆಕ್ಕ ಹಾಕಿ ಆನೆ ದೊಡ್ಡದ ಇರುವೆ ದೊಡ್ಡದ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಸೊ ಗುಂಡ ಈ ಲೆವೆಲ್ ತಲೆ ಉಪಯೋಗಿಸಿದಾನೆ ಅಂತ ಮೇಡಮ್ಗೆ ಶಾಕು. ಮೇಡಮ್ ಕೇಳಿದ್ದು ಗಾತ್ರದಲ್ಲಿ ಈ ಗುಂಡ ಏಜ್ ವೈಸ್ ಲೆಕ್ಕ ಹಾಕೋದಕ್ಕೆ ಹೋಗಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಗುಂಡ ಈಸ್ ವೆರಿ ವೆರಿ ಬುದ್ಧಿವಂತ. ಮುಂದಿನ ಪ್ರಶ್ನೆ ಏನು, ನಾವು ಎಷ್ಟೋ ಬಾರಿ ಒಬ್ಬ ಡ್ರೈವರ್ ಅವರ ಸಹಾಯನ ತಗೋತೀವಿ, ಆದರೆ ಅವ್ರಿಗೆ ನಮ್ಗೆ ನಿಜವಾಗ್ಲೂ ಮನಸ್ಸೇ ಇಲ್ಲ ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಒಂದ್ಸಲ ಕೂಡ ಥ್ಯಾಂಕ್ಸ್ ಅನ್ನೇ ಹೇಳಲ್ಲ. ನಮ್ಮ ಎಷ್ಟೋ ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ನಮಗೆ ಸಹಾಯ ಮಾಡ್ತಾರೆ ಆ ಡ್ರೈವರು, ಬಟ್ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಲ್ಲ. ಯಾರು ಆ ಡ್ರೈವರು? ಗೆಸ್ ಮಾಡಿ ಉತ್ತರಗಳನ್ನ ಕಳಿಸ್ಕೊಡಿ. ಗೆಸ್ ಮಾಡ್ತೀರಾ ಅಲ್ವಾ? ನಾವು ಎಷ್ಟೋ ಬಾರಿ ಸಹಾಯ ತಗೋತೀವಿ ಡ್ರೈವರ್ದು, ಆದರೆ ಈ ಡ್ರೈವರ್ಗೆ ನಾವು ಒಂದು ಬಾರಿ ಕೂಡ ಥ್ಯಾಂಕ್ಸನ್ನು ಹೇಳಲ್ಲ. ಯಾರು ಆ ಡ್ರೈವರು? ಉತ್ತರ ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಕಳಿಸ್ಕೊಡಿ. ಅಟ್ ದ ಸೇಮ್ ಟೈಮ್ ಈ ಡ್ರೈವರ್ಗೆ ಲೈಸೆನ್ಸು

ಭಜನ ಮುಂದುವರಿತಾ ಇದೆ. ಸಮಯ 7:16 ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಯ್ ಮಂಜುನಾಥ್. ಒಬ್ಬ ಡ್ರೈವರ್ ಅವರ ಸಹಾಯ ಪಡ್ಕೋತೀವಿ, ಆದರೆ ಅವರಿಗೆ ಯಾವತ್ತೂ ಕೂಡ ಥ್ಯಾಂಕ್ಸ್ ಹೇಳಲ್ಲ ನಾವು. ಅವರಿಗೆ ಪಾಸ್ಪೋರ್ಟ್ ಇಲ್ಲ, ಲೈಸೆನ್ಸ್ ಇಲ್ಲ, ಆದರೂ ಕೂಡ ಡ್ರೈವರ್ ಅವರು ಅಂತ ಹೇಳಿದ್ರೆ ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ? ನೇತ್ರಾ ಕೆಂಗೇರಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಕುಮಾರ್ ಬಂಗಾರಿ ಬೆಂಗಳೂರಿಂದ, ಚನ್ನಪ್ಪ ಜೆಪಿ ನಗರದಿಂದ, ಉಮೇಶ್ ಅವರು ಸಿರಿಗಿರಿಯಿಂದ, ಕೌಸಲ್ಯ ಬನಶಂಕರಿಂದ, ಸ್ವರೂಪ್ ಲೋಕೇಶ್ ಅವರ ಉತ್ತರ ಕರೆಕ್ಟ್ ಆಗಿದೆ, ಭಾಸ್ಕರ್ ಬಾಬು ವಡಿಗೇನಹಳ್ಳಿಯಿಂದ, ಗಿರೀಶ್ ಕೋರ್ಮಂಗಲದಿಂದ, ಹೆಚ್ ಕುಮಾರ್ ಜೋಗಿಹಳ್ಳಿಯಿಂದ, ಧನ್ಬಾಲ್ ಸಕಲೇಶ್ಪುರದಿಂದ, ಉಷಾ ಬೆಂಗಳೂರಿನಿಂದ, ರೇಖಾ ಯಲಹಂಕದಿಂದ, ಮಧುಗೌಡ ಅವರ ಉತ್ತರ ಕರೆಕ್ಟ್ ಆಗಿದೆ, ಉಲಾಸ್ ನಾದಿ ಅವರವರ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಏನು? ಸ್ಕ್ರೂ ಡ್ರೈವರ್. ನೋಡಿ, ನಮಗೆ ಎಷ್ಟೋ ಬಾರಿ ಏನಾದರೂ ಟೈಟ್ ಮಾಡೋದಾಗಿರಲಿ, ಲೂಸ್ ಮಾಡೋದಾಗಿರಲಿ, ಬಹಳಷ್ಟು ವಿಚಾರಗಳಿಗೆ ನಾವು ಸ್ಕ್ರೂ ಡ್ರೈವರ್ನ ಬಳಸ್ಕೋತೀವಿ. ಆದರೆ ನಾವು ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದೀವ ಸ್ಕ್ರೂ ಡ್ರೈವರಿಗೆ? ಹಾಗೆ ಸ್ಕ್ರೂ ಡ್ರೈವರ್ಗೆ ಲೈಸೆನ್ಸ್ ಇದೆಯಾ ಯಾವತ್ತಾದರೂ?

ಇಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆಗಿತ್ತು ಸ್ಕ್ರೂ ಡ್ರೈವರ್. ಮುಂದಿನ ಪ್ರಶ್ನೆ ನೀವು ಉತ್ತರ ಕಳಿಸ್ತಾ ಇರೋದು ನೋಡಿದ್ಮೇಲೆ ನನಗೆ ಗೊತ್ತಾಯಿತು ನಾನು ಕೇಳ್ತಾ ಇರೋ ಪ್ರಶ್ನೆಗಳೆಲ್ಲ ತುಂಬ ಸಿಂಪಲ್ ಆಗಿದೆ ಅಂತ. ಬಟ್ ಸ್ಟಿಲ್ ಮುಂದಿನ ಪ್ರಶ್ನೆ ಒಂದು ಈಸಿ ಪ್ರಶ್ನೆನೇ ಕೇಳ್ತೀನಿ. ಏನು ಪ್ರಶ್ನೆ? ನಿಂಬೆ ಹಣ್ಣನ್ನು ಯಾಕೆ ಅರ್ಧಕ್ಕೆ ಕಟ್ ಮಾಡ್ತಾರೆ? ಅದನ್ನು ಕಾಲ್ ಭಾಗವಾಗಿಯೂ ಕೂಡ ಕಟ್ ಮಾಡಬಹುದು, ಮುಕ್ಕಾಲು ಭಾಗ ಆದರೂ ಕಟ್ ಮಾಡಬಹುದು. ಬಟ್ ಸ್ಟಿಲ್ ಯಾಕೆ ನಾವು ಕರೆಕ್ಟಾಗಿ ನಿಂಬೆ ಹಣ್ಣನ್ನು ಅರ್ಧ ಭಾಗಕ್ಕೆ ಕಟ್ ಮಾಡ್ತೀವಿ? ಉತ್ತರನ ಯೋಚನೆ ಮಾಡಿ, ಗೊತ್ತಾದರೆ ನನಗೆ ಹೇಳಿ. ವಾಟ್ಸ್ಆ್ಯಪಲ್ಲಿ ವಾಟ್ಸ್ಆ್ಯಪ್ ನಂಬರ್ 9484309102129. ಹೇಳ್ತೀರಲ್ಲ ಉತ್ತರನ, ಕೇಳ್ತಾರಿ ವಿದ್ಯಾರ್ಥಿ ಆಕಾಶವಾಣಿ 102.9 FM.

0: ಸಮಯ ಆಗ್ತದೆ 7:22. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದದಲ್ಲವಿದೆಂಬ ವಾದ ಬರಿಹರಟೆ. ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದದಲ್ಲವಿದೆಂಬ ವಾದ ಬರಿಹರಟೆ. ಗುಹೆಯೊಳಿಹುದೆಲ್ಲ ತತ್ವಗಳ ತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ. ಗುಹೆಯೊಳಿಹುದೆಲ್ಲ ತತ್ವಗಳ ತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ.

ನಮ್ಮ ಸೃಷ್ಟಿ ಬಹಳ ಬಹುರಹಸ್ಯವಾದಂಥದ್ದು. ಅದಕ್ಕೆ ಹೇಳ್ತಾರೆ, ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದಲ್ಲ ವಿಧವೆಂಬ ವಾದ ಬರಿ ಹರಟೆ. ಗುಹೆಯೊಳು ಇಹುದೆಲ್ಲ ತತ್ವಗಳ ಮೂತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ. ಈ ಸೃಷ್ಟಿ ಇದೆಯಲ್ಲ, ಬಹುರಹಸ್ಯವಾದಂಥದ್ದು, ಗಂಭೀರವಾದಂಥದ್ದು, ತಿಳುವಳಿಕೆಯನ್ನು ಮೀರಿದಂಥದ್ದು. ಎಂದು ಪ್ರಪಂಚ ಶುರುವಾಯಿತು, ಎಂದು ಮುಗಿತದೆ? ವಿಜ್ಞಾನಿಗಳು ತತ್ವಜ್ಞಾನಿಗಳು ಇಬ್ಬರೂ ತಲೆ ಕೆಡಿಸ್ಕೊಂಡಿದ್ದಾರೆ ಪ್ರಪಂಚ ಹೇಗೆ ಶುರುವಾಯಿತು ಅಂತ. ಯಾರಿಗೂ ಗೊತ್ತಾಗಿಲ್ಲ. ರಹಸ್ಯ ಗಂಭೀರವಾಗಿರುವಂಥದ್ದು. ಜೀವ ರಹಸ್ಯ, ಇವತ್ತಿಗೂ ನಮಗೆ ಜೀವ ಬಂತು, ಮೊದಲನೇ ಸಲ ಜೀವ ಹೇಗೆ ಹುಟ್ಟಿತು ಅಂತ ವಿಜ್ಞಾನ ಒದ್ದಾಡ್ತಾ ಇದ್ದಾರೆ. ಫರ್ಮಿಕ್ ಒಬ್ಬರದ್ದು ಪುಸ್ತಕ, ಬೇಕಾದಷ್ಟು ಪುಸ್ತಕಗಳಿದ್ದಾವೆ. ದೋಸ್ ತ್ರೀ ಮಿನಿಟ್ಸ್ ಅಂತ ಪುಸ್ತಕ. ಮೊದಲೇ ಸಲ ಡಿ ಎನ್ ಎ ಹೇಗಾಯಿತು, ಮೊದಲೇ ಸಲ ರೆಪ್ಲಿಕೇಶನ್ ಹೇಗಾಯಿತು, ಜೀವ ಉದಯ ಆದದ್ದು ಹೇಗೆ, ಕಣಗಳು ಮೊದಲು ಆಕ್ಸಿಜನ್ ಹೈಡ್ರೋಜನ್ ಎಲ್ಲ ಇದ್ದಾವೆ, ಎಲ್ಲಿ ಸೇರ್ಕೊಂಡು ಜೀವ ಬಂತಪ್ಪ? ಇದು ನಮ್ಮ ಲೆಬೊರೇಟ್ರಿಯಲ್ಲಿ ತಯಾರು ಮಾಡ್ಬೋದು, ಎಲ್ಲ ಕೆಮಿಕಲ್ಸ್ ತಯಾರು ಮಾಡ್ಬೋದು, ಸೇರಿಸಿದ್ರೆ ಜೀವ ಆಗತ್ತಾ? ಅದು ಹೇಗಾಯ್ತದು? ಬಹುರಹಸ್ಯವೋ ಜೀವ, ಅಹೋದದು ಅಲ್ಲವಿದು. ಹೌದದು, ಹೌದು ಹಾಗೆ ಅಲ್ಲ, ಹೌದು ಅಲ್ಲ, ಅಲ್ಲ ಹೌದು ಅಲ್ಲ. ಈ ವಾದ ಬರೀ ಹರಟೆ. ನಾವು ಹರಟೆ ಹೋಗಿ ಕೂತಿದ್ವಿ, ಅದು ಜೀವ ಹಾಗೆ ಹೇಗೆ ಅಂತ. ಗುಹೆಗಳು ಇಹುದು ಎಲ್ಲ ತತ್ವಗಳ ತತ್ವದ ಮೂಲ. ಮಾತು ಎಷ್ಟು ಒತ್ತಿ ಹೇಳ್ತಾರೆ ನೋಡಿ, ತತ್ವಗಳ ತತ್ವದ ಮೂಲ. ಈ ಎಲ್ಲ ತತ್ವಗಳು ಅಂತ ಹೇಳ್ತೀವಲ್ಲ ನಾವು, ಅಹುದು ತತ್ವ ಇದೆ, ಇಲ್ಲ ತತ್ವ ಅಂತ ಏನು ಹೇಳ್ತೀವಿ, ಇದರೆಲ್ಲ ಮೂಲ ಗುಹೆಯೊಳಗಿದೆ ಅಂತ. ಇದು ಒಂದು ಉಪನಿಷತ್ ಮಾತದು, ಅದನ್ನು ಡಿ ವಿ ಜಿ ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹೇಳ್ತಾರೆ, ಗುಹೆಯೊಳಗೆ ಅಲ್ಲೊಂದು ಪ್ರಾಣಿ ಇದೆ ಅಂತ ನಂಬ್ಕೋಬೇಕು. ಗುಡಿಗೆ ಹೋಗಿಲ್ಲ ನಾವು, ಗುಡ್ಡ ಮೇಲೆ ಹೋಗಿಲ್ಲ, ಪರ್ವತ ಮೇಲೆ ಗುಹೆ ಇದೆ. ಗುಹೆಯೊಳಗೆ ಏನಿದೆ? ಅಲ್ಲಿ ಹುಲಿ ಇದೆಯಾ, ಸಿಂಹ ಇದೆಯಾ, ಕರಡಿ ಇದೆಯಾ, ಅಥವಾ ಕೋತಿ ಇದಾವ, ಹಾವಿದಾವ? ಇಲ್ಲಿ ಕೂ ಚರ್ಚೆ ಮಾಡ್ತಾ ಇದ್ದೀವಿ. ಉಪನಿಷತ್ತಲ್ಲಿ ಹೇಳ್ತಾರೆ, ಗುಹೆಗೆ ಹೋಗಿ ಒಂದು ಹೋಗಿ ಹೋದವರಿಲ್ಲ, ವರದಿ ತಂದವರಿಲ್ಲ. ಗುಹೆಯೊಳಗೆ ಏನಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಕೂತು ವಾದ ಮಾಡ್ತಾ ಇದ್ದೀವಿ. ನಾವೆಲ್ಲ ಹಾಗೆ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಗುಹೆಯೊಳಗೆ ಇಹುದು ಎಲ್ಲ

ಎಲ್ಲ ತತ್ವಗಳ ತತ್ವದ ಮೂಲ. ಆ ಗುಹೆ ನೋಡಿಲ್ಲ ನಾವು, ಆದ್ದರಿಂದ ಬಹಿರ ಅಂತರ ರಹಸ್ಯ ಮಂಕುತಿಮ್ಮ, ಈ ಒಳಗೆ ಹೊರಗೆ, ಮನುಷ್ಯನ ಮನಸ್ಸಿನ ಒಳಗಿರುವಂಥದ್ದು, ಮನಸ್ಸಿನ ದೇಹದ ಹೊರಗಿರುವಂಥದ್ದು, ಇವೆರಡೂ ರಹಸ್ಯ. ಆದ್ದರಿಂದ ರಹಸ್ಯ ಕೆದಕೋದ್ಬೇಡ, ಹೇಗಿದೆಯೋ ಹಾಗೆ ಬದುಕೋಣ ಅಂತ.

ಎತ್ತೆತ್ತ ನೋಡಲುಂ ಗುಪ್ತಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು. ಎತ್ತೆತ್ತ ನೋಡಲುಂ ಗುಪ್ತಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು. ಮುತ್ತಿ ಮುಸುಕಿಹುದು ಜೀವವ ರಹಸ್ಯವದೊಂದು, ಬೆತ್ತಲೆಯ ದಹುದೆಂತು ಮಂಕುತಿಮ್ಮ. ಮುತ್ತಿ ಮುಸುಕಿಹುದು ಜೀವವ ರಹಸ್ಯವದೊಂದು, ಬೆತ್ತಲೆಯ ದಹುದೆಂತು ಮಂಕುತಿಮ್ಮ.

ಎತ್ತೆತ್ತ ನೋಡಲಂ ಗುಪ್ತ ಭೂತಗಳಯ್ಯ. ಬಹಳ ಅದ್ಭುತ ಮಾತು, ಎಲ್ಲಿ ನೋಡಿದ್ರು ಗುಪ್ತವಾದಂತಹ ಭೂತಗಳು ಕಾಡ್ತಾ ಇದ್ದವ ನಮ್ಮನ್ನ ಅಂತ. ಕತ್ತಲೆಯೊಳ ಆಡುತಿಹ ದೆವ್ವಗಳ ಸುಳಿವು, ಮುತ್ತಿ ಮುಸುಕಿ ಹೋದು ಜೀವವ ರಹಸ್ಯವೋದಂದು ಬೆತ್ತಲೆಯ ಹೌದೆಂತೂ ಮಂಕುತಿಮ್ಮ. ಎಷ್ಟು ಚಂದ ಮಾತು. ಎತ್ತೆತ್ತು ನೋಡಲಂ ಗುಪ್ತ ಭೂತಗಳಯ್ಯ, ಕಣ್ಣಿಗೆ ಕಾಣ್ ಗುಪ್ತ ಅಂದ್ರೆ ಕಣ್ಣಿಗೆ ಕಾಣಿಸ್ಲಾರ್ದಂಥದ್ದು, ಎಲ್ಲಿ ನೋಡಿದ್ರು ಕಣ್ಣಿಗೆ ಕಾಣಿಸ್ಲಾರ್ದಂಥ ಭೂತ. ಕಣ್ಣಿಗೆ ಕಾಣಿಸೋದಿದ್ರೆ ಏನಾದರೂ ಔಷಧಿ ಮಾಡಬಹುದು, ಶಿಕ್ಷೆ ಕೊಡಬಹುದು, ಕಣ್ಣಿಗೆ ಕಾಣಿಸೋಲ್ಲ ಭೂತಗಳು, ಏನು ಮಾಡೋದು? ಅದಕ್ಕೆ ಹೇಳ್ತಾರೆ ಹೇಗಿದೆ ಅಂದರೆ, ಕತ್ತಲೆಯೊಳ ಆಡುತಿಹ ದೆವ್ವಗಳ ಸುಳುವು, ದೆವ್ವಗಳೇ ಮೊದಲು ಕಾಣಿಸೋಲ್ಲ ಮತ್ತು ಕತ್ತಲೆ ಬೇರೆ, ಏನೂ ಕಾಣಿಸ್ತಾ ಇಲ್ಲ. ಯಾವ ಭೂತಗಳ ಬಗ್ಗೆ ಮಾತಾಡ್ತಿದ್ದಾರೆ ಡಿ ವಿ ಜಿ? ನನ್ನ ಮನಸ್ಸಲ್ಲಿರುವಂಥ ಆತಂಕಗಳ ಬಗ್ಗೆ, ಅಸೂಯೆಗಳ ಬಗ್ಗೆ, ಭಯಗಳ ಬಗ್ಗೆ, ಮೋಹ ಕಾಮ ಎಲ್ಲ ಇದ್ದಾವ, ಮದಮಾಶ್ಚರ್ಯಗಳಿದ್ದಾವಲ್ಲ, ಒಂದೂ ಕಾಣಿಸಲ್ಲ, ಆ ಭೂತಗಳೇ ತಾನೇ ನನಗೆ. ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿದ್ದೀವಿ ಸ್ವಾಮಿ, ಪಕ್ಕದ ಮನೆಯವ್ರು ಕಾರ್ ತೊಗೊಂಡ್ರೆ ನನಗೆ ಯಾಕೆ ಸಂಕಟ ಆಗಬೇಕು? ಆಗತ್ತೆ, ಅಯ್ಯೋ ನಮ್ಕಿಂತ ದೊಡ್ಡ ಕಾರ್ ತೊಗೊಂಡ್ರಂತೆ ಅವರು, ಅವ್ರ ಮನೆ 46 ಇಂಚ್ ಟಿ ವಿ ಬಂತು, ನಮ್ಮ ಮನೇಲಿ 35 ಇಂಚಿಂದು, ಸರಿ ಇಲ್ಲ. ಇದು ಕಣ್ಣಿಗೆ ಕಾಣಲಾರದ ಭೂತಗಳು, ಕಣ್ಣಿಗೆ ಕಾಣಿಸಿಲ್ಲ. ಅಸೂಯೆಗಳು, ಅಹಂಕಾರಗಳು, ಎಷ್ಟು ಭೂತಗಳು ಕಣ್ಣು ಮುಂದೆ. ಎತ್ತೆತ್ತ ನೋಡಲು, ಅದಕ್ಕೆ ಬರೀತಾರೆ ಎತ್ತೆತ್ತ ನೋಡಲು ಗುಪ್ತ ಭೂತಗಳಯ್ಯ. ಕತ್ತಲೆಗಳ ಆಡುತಿಹ ದೆವ್ವಗಳ ಸುಲು, ಬಹಳ ಸಿಂಬಾಲಿಕ್ ಇದೆ ಮಾತಿದು. ಕತ್ತಲೆ ಅಂದರೆ ಅಂಧಕಾರ, ಮನಸ್ಸಿನ ತಮಸ್ಸು, ಮನಸ್ಸಲ್ಲಿರುವಂಥ ಅಜ್ಞಾನ. ನಮ್ಮ ಅಜ್ಞಾನದಿಂದಾಗಿ ದೆವ್ವಗಳು, ಭಯಗಳ ಭಯ ಬರ್ತದೆ ನನಗೆ. ಯಾವಾಗಲೂ ಭಯ ಬರೋದು ಕತ್ತಲೆಯಲ್ಲೇ ಬರುವಂಥದ್ದು, ಹಗಲೊತ್ತಿನಲ್ಲಿ ಬರೋಲ್ಲ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರು ತಪ್ಪಿದರೆ ರಾತ್ರಿ ಬಹಳ ಗಾಬರಿ ಆಗಿಬಿಡುತ್ತೆ, ಅದೇ ಬೆಳಗಾದ ತಕ್ಷಣ ಗಾಬರಿ ಅನಿಸೋಲ್ಲ. ಹಾಗೆ ನಮ್ಮ ಆತಂಕಗಳು ನಮ್ಮ ಅಜ್ಞಾನದಲ್ಲಿ ಹೆಚ್ಚು ಕಾಡ್ತವೆ. ನಮ್ಮ ಕಾಡುವಂಥ ಏನು ಹಗಲಲ್ಲಿರುವಂಥದ್ದು, ರಾತ್ರಿ ಗುಪ್ತ ಭೂತಗಳು ಇನ್ನೂ ಜಾಸ್ತಿ ಕಾಡ್ತವೆ. ಮುತ್ತಿ ಮುಸುಕಿ ಹೋದು ಜೀವವ ರಹಸ್ಯವದೊಂದು, ಒಂದು ದೊಡ್ಡ ರಹಸ್ಯ ನಮ್ಮನ್ನು ಮುತ್ತಿ ಮುತ್ಕೊಂಡ್ಬಿಟ್ಟಿದೆ. ಯಾವ ರಹಸ್ಯ? ಯಾವ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ, ಏನು ಮಾಡಬೇಕು ಅಂತ ಬಂದ್ವಿ, ಮುಂದೆ ಏನಾಗ್ತೀವಿ ಗೊತ್ತಿಲ್ಲ. ಹೀಗೆ ಯಾವುದೂ ಗೊತ್ತಿಲ್ಲ ನನಗೆ, ಇವತ್ತಿನ ಮಾತ್ರ ಗೊತ್ತು. ನಿನ್ನೆ ಏನಾಯಿತು ನನಗೆ ಸರಿ ಮಾಡೋಕ್ಕೆ ಅಧಿಕಾರ ಇಲ್ಲ, ಮುಗಿದು ಹೋಯಿತು. ನಾಳೆ ಏನು ಮಾಡಬೇಕು ಅಂತ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಇವತ್ತಿನ ಕ್ಷಣ. ಹೀಗೆ ಸುತ್ತಲೂ ಒಂದು ರಹಸ್ಯ ಸೇರ್ಕೊಂಡ್ಬಿಟ್ಟಿದೆ. ನಾನು ಪ್ಲ್ಯಾನ್ ಮಾಡ್ತೇನೆ 10 ವರ್ಷ ಹಾಗೆ ಮಾಡ್ತೇನೆ, ನಾಳೆ ಬೆಳಗ್ಗೆನೇ ಬದುಕಿರಲ್ಲ, ಬದುಕಿರ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಇದೊಂದು ರಹಸ್ಯ. ಯಾಕೆ ಇಲ್ಲಿ ಹುಟ್ಟಿದೆ ಅಂತ ಗೊತ್ತಿಲ್ಲ, ಈ ಜೀವದಲ್ಲಿ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ, ಎಲ್ಲವೂ ರಹಸ್ಯವೇ. ಬೆತ್ತಲೆ ಹೌದೆಂತೂ ಮಂಕುತಿಮ್ಮ. ಈ ಬೆತ್ತಲೆ ಆಗೋದು ಅಂದರೆ ಬಯಲಾಗೋದು, ಅಲ್ಲಮ್ಮ ಪ್ರಭು ಹೇಳಿದ ಹಾಗೆ ಬಯಲು ಅಂದರೆ ಎಲ್ಲವನ್ನೂ ತಳೆದು ಎಲ್ಲವನ್ನೂ ಬಿಟ್ಟು ನಿರಾಡಂಬರವಾಗಿರುವಂಥದ್ದು ಬಹಳ ಕಷ್ಟ. ಯಾಕಂದರೆ ಭಯ ಇದ್ದಾಗ

0: ನಿರಾಡಂಬರ ಆಗೋದು ಯಾವಾಗ, ಮನಸ್ಸು ನಿರಾಳ ಆಗೋದು ಯಾವಾಗ, ಎಲ್ಲ ಭಯರಹಿತನಾಗಿದ್ದಾಗ ಮಾತ್ರ. ಸುತ್ತಲೂ ಭೂತಗಳು ಕಾಡ್ತಿರ್ಬೇಕಾದ್ರೆ ನಾನು ಬೆತ್ತಲೆಯಾಗಿರೋಕೆ ಹೆಂಗೆ ಸಾಧ್ಯ ಸ್ವಾಮಿ? ಬಯಲು ಬಯಲಾಯಿತಯ್ಯ ಅಂತ ಹೇಳುವಂಥ ಅಲಮ ಪ್ರಭು ಮಾತಿಲ್ಲಿ ಅರ್ಥ ಆಗಬೇಕು ನಮಗೆ. ಹಾಗೆ ಬಯಲಾಗಬೇಕು ಅಂತೇನೆ, ಆಗೋಕ್ಕಾಗಲ್ಲ, ಯಾಕಂದ್ರೆ ರಹಸ್ಯ ಸುತ್ತಕೊಂಡ್ಬಿಟ್ಟಿದೆ, ಗುಪ್ತಗಳು ಭೂತಗಳು ಕಾಡ್ತಾ ಇದ್ದಾವೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
0: ಹಾಗೂ ಸಂಜೆ 5:02. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 7:35. ಈಗ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ. ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ಅನುಗುಣವಾಗಿ ಭಾರತದ ರಕ್ಷಣಾ ವ್ಯವಸ್ಥೆ ತ್ವರಿತವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಎಂದು ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ರಕ್ಷಣಾ ಪರಿಸರ ವ್ಯವಸ್ಥೆ ಬಲಪಡಿಸುವಲ್ಲಿ ತಂತ್ರಜ್ಞಾನ, ದತ್ತಾಂಶ ಮತ್ತು ಉದ್ಯಮದ ಏಕೀಕರಣದ ಮಹತ್ವವನ್ನು ತಿಳಿಸಿದರು. ಸ್ಮಾರ್ಟ್ ಆ್ಯಪ್ಗಳು, ವಿಶ್ವವಿದ್ಯಾಲಯಗಳು, ಇಂಜಿನಿಯರಿಂಗ್ಗಳು, ವಿದ್ಯಾರ್ಥಿಗಳು ಮತ್ತು ತಂತ್ರಜ್ಞಾನ ಕಂಪನಿಗಳು ದೇಶದ ಸ್ವಾವಲಂಬನೆ ಮತ್ತು ರಕ್ಷಣಾ ಉತ್ಪಾದನೆಗೆ ಕೊಡುಗೆ ನೀಡಬಹುದು ಎಂದು ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಸಲಹೆ ನೀಡಿದರು. ಭಾರತ ತನ್ನ ಒಟ್ಟು ಮೊಬೈಲ್ ಫೋನ್ ಬೇಡಿಕೆಯ 99.2% ದೇಶೀಯವಾಗಿಯೇ ಉತ್ಪಾದಿಸುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 13ನೇ ವಾರ್ಷಿಕ ಪಬ್ಲಿಕ್ ಅಫೇರ್ಸ್ ಫೋರಂ ಆಫ್ ಇಂಡಿಯಾ 2026ರ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ವಾರ್ಷಿಕವಾಗಿ ಸುಮಾರು 32-33 ಕೋಟಿ ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುತ್ತಿದೆ ಎಂದು ಹೇಳಿದರು. ವಿಶ್ವದ 5 ಪ್ರಮುಖ ಮೊಬೈಲ್ ಫೋನ್ ಬ್ರ್ಯಾಂಡ್ಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯೇ ತಮ್ಮ ಸಾಧನಗಳನ್ನು ಉತ್ಪಾದಿಸುತ್ತಿವೆ ಎಂದು ಅವರು ತಿಳಿಸಿದರು. ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು, ದೇಶೀಯ ಮೌಲ್ಯವರ್ಧನೆಯನ್ನು ವೃದ್ಧಿಸಲು, ಪೂರೈಕೆ ಸರಪಳಿಯ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಸರ್ಕಾರ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಎಸ್ ಕೃಷ್ಣನ್ ಹೇಳಿದರು. ವೈದ್ಯಕೀಯ ವಿಜ್ಞಾನದ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಇಂದು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ನೀಟ್ ಪಿಜಿ 2024

0: ಮತದಾರರ ಫಲಿತಾಂಶ ಪ್ರಕಟಿಸಿದೆ. 2026-27 ಸಾಲಿನ ಪ್ರವೇಶಾತಿಗೆ ಸಂಬಂಧಿಸಿದಂತೆ ವಿವಿಧ ಪಿಜಿ ಕೋರ್ಸ್ಗಳು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಡಿಪ್ಲೊಮೋ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ದೇಶಾದ್ಯಂತ ಆಗಸ್ಟ್ 30ರಂದು ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ಟು 265,960 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅಭ್ಯರ್ಥಿಗಳು ಅಕ್ಟೋಬರ್ 1ರಂದು ಅಥವಾ ಅದರ ನಂತರ ಅಧಿಕೃತ ವೆಬ್ಸೈಟ್ನಿಂದ ತಮ್ಮ ವೈಯಕ್ತಿಕ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ವೈದ್ಯಕೀಯ ವಿಜ್ಞಾನದ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ತಿಳಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಾಳೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದ, ಸುಧಾರಿಸಬಹುದಾದ ಹಾಗೂ ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜಾಗತಿಕ ಹವಾಮಾನ ಮತ್ತು ಇಂಧನ ನೀತಿಯ ಭವಿಷ್ಯ ರೂಪಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಆಸ್ಟ್ರೇಲಿಯಾದ ಇಂಧನ ಮತ್ತು ಹವಾಮಾನ ಬದಲಾವಣೆ ಸಚಿವ ಕ್ರಿಸ್ ಬೋವೆನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪೂರ್ವ ಸಿಒಪಿ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಶುದ್ಧ ಇಂಧನದ ತ್ವರಿತ ವಿಸ್ತರಣೆಯು ಆರ್ಥಿಕ ಸಮೃದ್ಧಿಯನ್ನು ಬೆಂಬಲಿಸುತ್ತದೆ ಎಂದರು. ಇದೇ ನವೆಂಬರ್ನಲ್ಲಿ ಟರ್ಕಿಯಲ್ಲಿ ನಡೆಯಲಿರುವ COP 31 ಶೃಂಗಸಭೆಯು ಒಳಗೊಳ್ಳುವಿಕೆ, ಪಾರದರ್ಶಕತೆ, ವಿದ್ಯುದೀಕರಣ ಮತ್ತು ಹೂಡಿಕೆಯ ಖಚಿತತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಕ್ರಿಸ್ ಬೋವೆನ್ ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲು ತಲುಪಿದೆ. 2014ರಲ್ಲಿ ಕೇವಲ 2.8 GW ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2026ರ ಜುಲೈ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ 2026ರ ಆಗಸ್ಟ್ ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ದೇಶಾದ್ಯಂತ ವಿದ್ಯುತ್ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನುಂಟು ಮಾಡುತ್ತಿದ್ದು ಗ್ರಾಹಕರಿಗೆ ಆರ್ಥಿಕ ಸುಧಾರಣೆ ಒದಗಿಸುತ್ತಿದೆ. ಯೋಜನೆಯಡಿ ತಮ್ಮ ಮನೆಗೆ 1,50,000 ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿಯ ನವನಗರದ ನಿವಾಸಿ ಹಾಗೂ ಯೋಜನೆಯ ಫಲಾನುಭವಿ ಸಂತೋಷ್ ಬೇದ್ರೆ ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
4: ಈ ವಿದ್ಯುತ್ ಸಂಪರ್ಕದಿಂದ ನಮ್ಮ ಮನೆ ಬಿಲ್ ಅಂತೂ ಫ್ರೀ ಆಗಿದೆ. ಆ ನಂತರ ನಮಗೆ ಪ್ರತಿ ತಿಂಗಳ ನಮ್ದು ನಮ್ಮ ಮನೆಗೆ ಬಳಕೆಯಾಗಿ ವಿದ್ಯುತ್ ಕಂಬಕ್ಕೆ ಹೋಗ್ತಾ ಇರುತ್ತೆ. ಈ ಯೋಜನೆ ಎಲ್ಲರೂ ಸದುಪಯೋಗ ಪಡ್ಕೊಂಡ್ರಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ವಿದ್ಯುತ್ ಬಳಕೆಯಲ್ಲಿ ನಾವು ಸ್ವಾವಲಂಬಿ ಆಗ್ತೀವಿ. ಆಮೇಲೆ ನಮ್ಮ ಸ್ವಾವಲಂಬಿ

0: ಭಾರತ ಆಗುತ್ತೆ ಅನ್ನೋದು ನಮ್ಮ ಆಶೆ ಇದೆ. ಆ ರೀತಿ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ. ಪ್ರಧಾನಮಂತ್ರಿಯವರ ಈ ಮಹತ್ವಪೂರ್ಣ ಯೋಜನೆಯನ್ನು ಎಲ್ಲರೂ ಸಹಕಾರಗೊಳಿಸಲು ಎಲ್ಲರೂ ಶ್ರಮಿಸಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ವಿದ್ಯುತ್ ಮೇಲೆ ಅವಲಂಬನೆ ಆಗುವುದನ್ನ ತಪ್ಪಬಹುದು.
1: ನವದೆಹಲಿಯಲ್ಲಿ ಅಕ್ಟೋಬರ್ 12-14 ಪ್ರತಿಷ್ಠಿತ ಬ್ರಿಕ್ಸ್ ರಂಗೋತ್ಸವ ಆಯೋಜನೆಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಸದಸ್ಯ ರಾಷ್ಟಗಳ ವೈವಿಧ್ಯಮಯ ರಂಗಭೂಮಿ ಪರಂಪರೆಯನ್ನು ಬಿಂಬಿಸುವುದು, ಮಾನವೀಯ ಅನುಭವಗಳನ್ನು ಹಂಚಿಕೊಳ್ಳುವುದು ಹಾಗೂ ಬ್ರಿಕ್ಸ್ ಒಕ್ಕೂಟದ ದೇಶಗಳ ಜನರ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಪ್ರತಿಷ್ಠಿತ ರಾಷ್ಟೀಯ ನಾಟ್ಯ ಶಾಲೆಯು ಈ ರಂಗೋತ್ಸವದ ಆತಿಥ್ಯವನ್ನು ವಹಿಸಲಿದೆ ಎಂದು ವಿವರಿಸಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಜೋಡಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತ ಗೆದ್ದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಇದೇ ಸ್ಪರ್ಧೆಯಲ್ಲಿ ಚೀನಾ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ ಸ್ಪರ್ಧಿಗಳು ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರು. ಇನ್ನೊಂದೆಡೆ ಶೂಟಿಂಗ್ನ ಮಿಶ್ರ ಸ್ಕೀಟ್ ತಂಡ ಸ್ಪರ್ಧೆಯಲ್ಲಿ ಭಾರತದ ಅನಂತಜೀತ್ ಸಿಂಗ್ ಮತ್ತು ವರಿನಾಜ್ ಧಲಿವಾಲ್ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ, ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ 7:46. ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಗಾನ ಭಜನ ಮುಂದುವರಿಸೋಣ. ಗಾನ ಭಜನದಲ್ಲಿ ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ನಾನೊಂದು ಫನ್ನಿ ಕ್ವೆಶನ್ ಕೇಳಿದೆ, ನಿಂಬೆಹಣ್ಣನ್ನ ಯಾಕೆ ಅರ್ಧ ಭಾಗಕ್ಕೆ ಕಟ್ ಮಾಡ್ತಾರೆ, ಕಾಲಾಗೂ ಮಾಡಲ್ಲ ಮುಕ್ಕಾಲಾಗೂ ಮಾಡಲ್ಲ, ವೈ ಯಾಕೆ ಈ ಥರ ಅಂತ ಕೇಳಿದ್ದೆ. ಒಂದಷ್ಟು ಜನ ಉತ್ತರ ಕೊಟ್ಟಿದ್ದಾರೆ, ಬಟ್ ಎಲ್ಲರ ಉತ್ತರ ತಪ್ಪಾಗಿದೆ, ಬಟ್ ಕ್ರಿಯೇಟಿವ್ ಆಗಿದೆ. ಯಾರು ಏನು ಹೇಳಿದ್ದಾರೆ ನೋಡೋಣ. ಲೆಮನ್ನ ಉಲ್ಟಾ ಮಾಡಿದ್ರೆ ನೋ ಮೇಲೆ ಹ್ಯಾಪನ್ಸ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಅಪ್, ಕೆಳಗೆ ಸಮವಾಗಿ ಓಕೆ ಸಮವಾಗಿ ಕಟ್ ಮಾಡ್ತಾರೆ ಅಂತ ನೇತ್ರ ಅವರು

ಹೇಳ್ತಾ ಇದ್ರೆ ನನಗಂತೂ ದೇವರಾಣೆಗೂ ಅರ್ಥ ಆಗಲಿಲ್ಲ. ಅದಕ್ಕೆ ಕಾಲಿಲ್ಲ ಅಂತ ರೇಖಾ ಅವರು ಉತ್ತರ ಕೊಟ್ಟಿದ್ದಾರೆ. ಇದಕ್ಕೂ ಪ್ರಶ್ನೆಗೂ ಏನು ಸಂಬಂಧ ಅಂತ ನಂಗೆ ಗೊತ್ತಾಗಲಿಲ್ಲ. ನಿಂಬೆಹಣ್ಣನ್ನು ಅರ್ಧ ಕಟ್ ಮಾಡೋದು ರಸ ಸರಿಯಾಗಿ ಹಿಂಡ್ಕೊಳ್ಳೋದಕ್ಕೆ ಅಂತಂದರೆ ಯು ಆರ್ ಫ್ಯಾಕ್ಚುಯಲಿ ರೈಟ್, ಬಟ್ ನನ್ನ ಉತ್ತರ ಬೇರೆ ಇದೆ. ಹಾಸನದಿಂದ ಎಸ್ ಎಂ ಶೋಭಾ ಅವರು ಅದಕ್ಕೆ ರೌಂಡ್ ಶೇಪು ಅರ್ಧದಲ್ಲಿರುತ್ತೆ ಅದಕ್ಕೆ ಕಟ್ ಮಾಡ್ತಾರೆ ಅಂತ ಇದ್ರೆ, ಜೆ ಎಸ್ ಚಂದನ ಅವರು ಒಳಗಡೆ ಬೀಜ ಇದೆಯೋ ಇಲ್ವೋ ಅಂತ ಎಕ್ಸ್ರೇ ತೆಗೆಯೋದಕ್ಕಾಗಲ್ಲ ಹಾಗಾಗಿ ಅರ್ಧಕ್ಕೆ ಕಟ್ ಮಾಡಿಬಿಡ್ತಾರೆ ಅಂತ ಇದ್ದಾರೆ. ರಸ ಹಿಂಡೋದಕ್ಕೆ ಸುಲಭ ಆಗಲಿ ಅಂತ ಮೋಸ್ಟ್ ಆಫ್ ದ ಜನ ಗೆಸ್ ಮಾಡಿದ್ರೆ ಇಟ್ಸ್ ಕರೆಕ್ಟ್. ಬಟ್ ಸ್ಟಿಲ್ ಇನ್ನೂ ಏನೋ ಇದೆ, ಯಾಕೆ ಅರ್ಧಕ್ಕೆ ಕಟ್ ಮಾಡ್ತಾರೆ, ಯಾಕೆ ಕಟ್ ಮಾಡ್ತಾರೆ ಅರ್ಧಕ್ಕೆ? ಒಂದು ಹಾಡಾದ್ಮೇಲೆ ಹೇಳ್ತೀನಿ. ನೀವು ಕೂಡ ಒಂಚೂರು ಉತ್ತರನ ಬದಲಾಯಿಸಿ ಯೋಚನೆ ಮಾಡಿ. ಕೇಳ್ತಾರೆ ವಿವಿಧ ಭಾರತಿ 102.9 FM.

ನಾನು ಕೇಳಿದಂತಹ ಪ್ರಶ್ನೆಗೆ ಯಾರು ಕೂಡ ಕರೆಕ್ಟ್ ಆದ ಉತ್ತರವನ್ನ ಕಳಿಸ್ಕೊಟ್ಟಿಲ್ಲ. ತುಂಬಾ ಟ್ರೈ ಮಾಡಿದಾರ, ಅದಕ್ಕೆ ಒಂದು ಸಲ್ಯೂಟ್ ನನ್ನ ಕಡೆಯಿಂದ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂತ ನಾನು ಹೇಳ್ಬಿಡ್ತೀನಿ. ನಿಂಬೆ ಹಣ್ಣನ್ನ ಯಾಕೆ ಅರ್ಧಕ್ಕೆ ಕಟ್ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸಿಪ್ಪೆ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಲ್ವೇನ್ರಿ? ಯಾರು ತಾನೇ ಸಿಪ್ಪೆ ಬಿಡಿಸ್ಕೊಂಡು ಕೂತ್ಕೋತಾರೆ? ಅದೇನು ಕಿತ್ಲೆ ಹಣ್ಣ, ನೀಟಾಗಿ ಸಿಪ್ಪೆ ಬಿಡಿಸಿ ಅದನ್ನ ಹಿಂಡ್ಕೊಳ್ಳೋದಕ್ಕೆ ಅಥವಾ ತಿನ್ನೋದಕ್ಕೆ

ಸೊ ಸಿಪ್ಪೆ ಬಿಡ್ಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಹಂಗಾಗಿ ಅರ್ಧಕ್ಕೆ ಕಟ್ ಮಾಡ್ತಾರೆ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಗಾನಾ ಭಜನದ ಕೊನೆಯ ಪ್ರಶ್ನೆ, ಸಿಂಪಲ್ ಆಗೇ ಇದೆ, ನೀವು ಕೂಡ ಉತ್ತರ ಕೊಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಇದನ್ನ ತಿನ್ನೋಕೆ ತಗೋತಾರೆ, ಬಟ್ ಏನು ತಿನ್ನಲ್ಲ, ಇದನ್ನ ಯಾರು ತಿನ್ನಲ್ಲ, ದಿನಾ ತಿನ್ಬೇಕಂತ ತಗೋತಾರೆ ಬಟ್ ಸ್ಟಿಲ್ ತಿನ್ನಲ್ಲ. ಏನಿದು, ಹಣ್ಣ ಕಾಯಿನ ಹೂವ ತರಕಾರಿನ ಏನು, ಗೆಸ್ ಮಾಡಿ ಒಂದು ಹಾಡಾದ್ಮೇಲೆ ಏನು ಅಂತ ಹೇಳ್ತೀನಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನೀವು ಕೇಳ್ತಾ ಇದ್ರ ಗಾನ ಬಜ್ಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಸೆ ಮಂಜುನಾಥ. ನಾನು ಕೇಳಿದ್ದೆ, ಇದನ್ನ ಡೈಲಿ ತಿನ್ನೋದಿಕ್ ತಗೋತೀವಿ ಬಟ್ ನಾವು ತಿನ್ನೋದಿಲ್ಲ, ಹಣ್ಣ ಹೂವ ಕಾಯಿನ ತರಕಾರಿನ ಏನಿದು ಅಂತ ಕೇಳಿದ್ದೆ. ಒಬ್ಬೊಬ್ರು ಕೂಡ ನಿಮ್ಮ ತಲೆಗೆ ಹ್ಯಾಟ್ಸ್ ಆಫ್ ಗೈಸ್, ನಂದೊಂದು ಸಾಷ್ಟಾಂಗ ಹಾಗೆ ದೀರ್ಘದಂಡ ನಮಸ್ಕಾರ, ಬಿಕಾಸ್ ಅಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದೀರಾ. ಯಾರ್ಯಾರು ಏನೇನು ಗೆಸ್ ಮಾಡಿದ್ರೆ ಅಂತ ನೀವು ಕೂಡ ಗೆಸ್ ಮಾಡ್ತಾ ಇರ್ತೀರ, ಬಟ್ ಹೇಳ್ತೀನಿ. ಶಿಲ್ಪಾ ಅವರು ಹಾಸನದಿಂದ, ಹಾಗೆ ಎಸ್ ಜಗದೀಶ್ವರಾಚಾರ್ ಅವರು ಮಹಾಲಕ್ಷ್ಮಿ ಲೇಔಟ್ನಿಂದ, ನಿಮ್ಮ ತಲೆ ಸ್ವಾಮಿ ತಿನ್ನೋದಕ್ಕಾಗಲ್ಲ ಏನಂತೀರಿ ಅಂತ ಇದ್ದಾರೆ. ಟೂತ್ ಬ್ರಷ್ ಟೂತ್ ಪೇಸ್ಟ್ ಅಂತ ಜನಪರು ಜೆಪಿ ನಗರದಿಂದ ಕೇಳ್ತಾ ಇದಾರೆ. ಇಲ್ಲ, ಇವ್ರ ಹತ್ರ ತಪ್ಪಾಗಿದೆ. ಇನ್ನೊಂದು ಕ್ರಿಯೇಟಿವ್ ಆನ್ಸರ್ ಏನು ಗೊತ್ತಾ, ಕರಿಬೇವಿನ ಸೊಪ್ಪು ಅಂತ ಸುಂದರ್ ರಾವ್ ಯಾದವ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಉತ್ತರಣ ಕೊಟ್ಟಿರೋದು ರೇಖಾ ಅವರು ಯಲಹಂಕದಿಂದ, ಮಧುಗೌಡ ಅವರು ನೇತ್ರ ಅವರು ಕೆಂಗೇರಿಯಿಂದ, ವಾಸುಕಿ ಅವರು ಸಾಗರದಿಂದ, ಕೌಸಲ್ಯ ಬನಶಂಕರಿಯಿಂದ, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಗೆಸ್ ಮಾಡಿದ್ದಾರೆ, ಮಂಡಿಕಲಿಂದ ಕೃಪಾ ಅವರ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಸೊ ಈಗ ನೀವು ಯೋಚನೆ ಮಾಡ್ತಿರ್ತೀರಾ, ನಾವೆಲ್ಲಿ ತಪ್ಪು ಉತ್ತರ ಕೊಟ್ವಿ ಅಂತ. ನಾನು ಕೇಳಿದೆ, ತಿನ್ನೋದಕ್ಕೆ ತಗೋತೀವಿ, ಡೈಲಿ ತಿನ್ನೋದು ತಗೋತೀವಿ, ಬಟ್ ನಾವು ಅದನ್ನ ತಿನ್ನಲ್ಲ ಅಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಏನು, ತಟ್ಟೆ ಅಲ್ವಾ. ನಾವು ತಿನ್ಬೇಕು ಅಂತ ತಗೋತೀವಿ, ಬಟ್ ತಟ್ಟೆನ ತಿನ್ನೋದಕ್ಕಾಗಲ್ಲ, ತಟ್ಟೆಗೆ ಏನು ಊಟ ಬೇಕೋ ಅದನ್ನು ಹಾಕೊಂಡು ತಿಂತೀವಿ. ಇದಾಗಿತ್ತು ಇವತ್ತಿನ ಈ ಹೊತ್ತಿನ ಗಾನ ಬಜ್ಜಾನದ ಒಂದಷ್ಟು ತರಲೆ ಪ್ರಶ್ನೆಗಳು, ಫನ್ನಿ ಪ್ರಶ್ನೆಗಳು. ಈ ಪ್ರಶ್ನೆಗಳು ನಿಮ್ಮ ತಲೆಗೆ ಒಂಚೂರು ಕೆಲಸನ ಕೊಡ್ತು ಅಂತ ಭಾವಿಸ್ತೀನಿ, ಹಾಗೆ ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಎಂಟರ್ಟೈನ್ ಮಾಡಿದರೆ ದಟ್ಸ್ ಎನಫ್ ಫಾರ್ ಮೀ ಅಲ್ವಾ. ಸರ್, ಕಾರ್ಯಕ್ರಮ ಸಖತ್ತಾಗಿತ್ತು, ಪ್ರಶ್ನೆಗಳು ಕೂಡ ಸಖತ್ ಕ್ರಿಯೇಟಿವ್ ಆಗಿತ್ತು, ಹಾಡುಗಳು ತುಂಬ ಚೆನ್ನಾಗಿತ್ತು. ಸೊ 6 ಗಂಟೆಯಿಂದ 8 ಗಂಟೆವರೆಗೂ ಹೇಗೆ ಸಮಯ ಹೋಯಿತು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕಾಗಿ. ತಟ್ಟೆ ಪ್ರಶ್ನೆ ಚೆನ್ನಾಗಿತ್ತು, ಸ್ಕ್ರೂ ಡ್ರೈವರ್ ಪ್ರಶ್ನೆ ಇನ್ನೂ ಸಖತ್ತಾಗಿತ್ತು. ನಿಂಬೆ ಹಣ್ಣಿಗೆ ಈ ಥರ ಒಂದು ಟ್ವಿಸ್ಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಮಂಜುನಾಥ್ ಅಂತ ಪ್ರಕಾಶ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಉಮಾ ಅವರು ಮುಳುಬಾಗ್ಲಿಂದ, ಅಂದ್ರೂ ಆ ABCD AC ಪ್ರಶ್ನೆ ಸಖತ್ ಕ್ರಿಯೇಟಿವ್ ಆಗಿತ್ತು, ನಾನು ಯೋಚನೆ ಮಾಡಿರಲಿಲ್ಲ ಆ ಥರ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತದೆ 8 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ಬರ ಮತ್ತು ರೈತರ ಸಮಸ್ಯೆಗಳ ಮೇಲೆ ನಡೆದ ಸುದೀರ್ಘ ಚರ್ಚೆ ವೇಳೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿಪಕ್ಷ ನಾಯಕರು ಆರೋಪ ಮಾಡಿದಂತೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ ಅಕ್ಟೋಬರ್ 12-14 ಪ್ರತಿಷ್ಠಿತ ಬ್ರಿಕ್ಸ್ ರಂಗೋತ್ಸವ ಆಯೋಜನೆಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಗದಗ ಜಿಲ್ಲೆಯ 787,221 ಮತದಾರರು ಇದ್ದಾರೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ವೃದ್ಧರಿಗೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿವೆ. ಅರ್ಹ ಫಲಾನುಭವಿಗಳು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ರಾಯಚೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿದ್ದರಾಮಪ್ಪ ಕಲ್ಯಾಣರಾವ್ ಸಲಹೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸುರಿಬೆಳೆ ಹೋಬಳಿಯ ವ್ಯಾಪ್ತಿಯಲ್ಲಿ ನಿಷೇಧಿತ ಕ್ಯಾಟ್ಫಿಶ್ಗಳನ್ನು ಸಾಕಾಣೆ ಮಾಡಲಾಗುತ್ತಿದ್ದು ಇದನ್ನು ಹೊರ ರಾಜ್ಯಗಳಿಗೆ ಮಾರಾಟ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ಪ್ರಕರಣ ದಾಖಲಿಸಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27 ಬೆಳಗ್ಗೆ 11 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜಪಾನ್ನ ನಿಶಿಯೋದಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮಹಿಳೆಯರ 65 kg ಬಾಕ್ಸಿಂಗ್ ವಿಭಾಗದ 16 ಸುತ್ತಿನಲ್ಲಿ ಕಜಕಿಸ್ತಾನದ ಮಲಿಕಾ ನೊಜೆಮೊವಾ ಅವರು ಕಣಕ್ಕಿಳಿಯದ ಕಾರಣ ಭಾರತೀಯದ ಬಾಕ್ಸರ್ ಪರ್ವಿನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸಮಯ 8:03 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ನಮ್ಮ ಆಯ್ಕೆನ ಶುರು ಮಾಡೋಣ. ನಮ್ಮ ಆಯ್ಕೆಯಲ್ಲಿ ಆರ್ಜಿಗಳ ನೆಚ್ಚಿನ ಗೀತೆಗಳನ್ನ ಕೇಳ್ತೀರ. ಅಫ್ಕೋರ್ಸ್ ಆ ಗೀತೆಗಳು ಕೂಡ ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳೇ ಆಗಿರುತ್ತೆ. ಮೊದಲಿಗೆ ನನಗೆ ಬಾಲ್ಯದಿಂದ ಒಂದು ಹಾಡು ತುಂಬ ಇಷ್ಟ. ಯಾವಾಗಲೂ ಟಿ ವಿಯಲ್ಲಿ ಬಂದ ತಕ್ಷಣ ಟಿ ವಿ ಮುಂದೆ ಕೂತ್ಕೊಂಡು ಆ ಹಾಡನ್ನು ನೋಡ್ತಾ ಇದೆ. ಯಾವ ಹಾಡು? ನೆನಪಿರಲಿ ಚಿತ್ರದ ಇಂದು ಬಾನಿಗೆಲ್ಲ ಹಬ್ಬ. ಈ ಹಾಡು ಕೂಡ ನಿಮಗೂ ಇಷ್ಟನಾ? ಇಷ್ಟ ಆದರೆ ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಡಿ 9483091209.

ನಮ್ಮ ಆಯ್ಕೆಲಿಸ್ ಆಗ್ತಾ ಇದ್ರೆ ಅಫ್ಕೋರ್ಸ್ ನಮ್ಮ ಆಯ್ಕೆ ನಿಮ್ಮ ಆಯ್ಕೆ ನಿಮ್ಮ ಆಯ್ಕೆ ನಮ್ಮ ಆಯ್ಕೆ. 8:08 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾನು ನಮ್ಮನೆ ಮಾತು ಆರ್ಜೆ ಮಂಜುನಾಥ್. ನನಗೆ ಈ ಹಾಡಲ್ಲಿ ಒಳ್ಳೆ ಕ್ಷಣಗಳ ಕೂಡಿಡಬೇಕು, ಬದುಕಿನ ನೆನಪಿಗೆ ಋತುಗಳ ಜೋಟಾಟಕ್ಕೆ ಸಾಲುಗಳು ಸಖತ್ ಇಷ್ಟ. ಸ್ಪೆಷಲಿ ಆಮೇಲೆ ಕಣ್ಗಳೇ ಗಾಜಿನ ಪರದೆಗಳು ಅಂದ ತಕ್ಷಣ ಅದೊಂದು ಟಕ್ ಅಂತ ಫೋಟೋ ತೆಗೆ ಸೌಂಡ್ ಬರ್ತಿತ್ತಲ್ಲ, ಅದರಲ್ಲಂತೂ ಸಖತ್ತಾಗಿರ್ತಿತ್ತು. ಸೊ ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರ್ಯಾರು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಚಾಯ್ಸ್ ಹಾಡುಗಳು ಯಾವಾಗಲೂ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಅಂತ ಜಿ ಎಸ್ ಚಂದ್ರ ಅವರು ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ. ಸಖತ್ ಚಿಂದಿ ಹಾಡು ಅಂತ ಸುರೇಶ್ ಗ್ಯಾಲಕ್ಸಿ ಗಾಂಧಿನಗರ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಶುಭ ಸಂಜೆ, ಇದರಲ್ಲಿ ಒಂದು ಸಾಲು ಒಳ್ಳೆ ಕ್ಷಣಗಳ ಕೂಡಿಡಬೇಕು, ಅದ್ಭುತವಾಗಿದೆ ಈ ಸಾಲು ಅಂತ ವಿಜೇಂದ್ರ ಅವರು ಕೆಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಸಂದೇಶಕ್ಕಾಗಿ. ಈಗ ಮತ್ತೊಂದು ಬ್ಯೂಟಿಫುಲ್ ಹಾಡು, ಎಲ್ಲರ ಇಷ್ಟದ ಹಾಡು, ನನಗಂತೂ ತುಂಬ ಇಷ್ಟ. ಆ ಕೈಂಡ್ ಆಫ್ ರೆಟ್ರೋ ಫೀಲ್ ಕೊಡುವಂಥ ಹಾಡು ನನಗೆ ಈ ಹಾಡಲ್ಲಿ. ಓಪನಿಂಗ್ ಆಲಾಪದಿಯಲ್ಲ ಮಂಜುಳಾ ಗುರುರಾಜ್ ಅವ್ರದ್ದು, ಅದಂತೂ ತುಂಬ ಇಷ್ಟ. ಯಾವ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಅದೇ ಹಾಡು ಪ್ಲೇ ಆಗುತ್ತೆ, ಕೇಳಿ.

ವಾಟ್ ಅ ಬ್ಯೂಟಿಫುಲ್ ಹಾಡಲ್ವಾ, ಎಷ್ಟು ಬೇಗ ನಮ್ಮನ್ನ ಮರಳು ಮಾಡಿಬಿಡುತ್ತೆ. ಎಸ್ ಪಿ ಬಿ ಅವರ್ ವಾಯ್ಸ್ ಅಂತೂ ನಮ್ಮನ್ನ ಕಳೆದು ಹೋಗೋ ಹಾಗೆ ಮಾಡಿಬಿಡುತ್ತೆ. ಎಸ್, ಬಟ್ ನೀವು ಯಾರು ಕಳೆದು ಹೋಗ್ಬಿಡಿ, ಬಿಕಾಸ್ ಇನ್ನು ನಾನು ಇಷ್ಟು ಇಂಥದ್ದೇ ಒಳ್ಳೊಳ್ಳೆ ಹಾಡುಗಳನ್ನ ನಾನು ರೆಡಿ ಮಾಡಿಟ್ಟಿದ್ದೀನಿ ನಿಮಗೋಸ್ಕರ ಪ್ಲೇ ಮಾಡೋದಕ್ಕೆ. ಯಾರ್ಯಾರು ಏನೇನು ಹೇಳ್ತಾ ಇದಾರೆ ಮಂಜಣ್ಣ, ನಾವು ಎಕ್ಸ್ಪ್ರೆಸ್ ಅಲ್ಲಿ ಸಂಚರಿಸೋರು, ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್ ವೇಗ ಅದ್ಭುತವಾದ ಗೀತೆಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡ್ತಾ ಇದಾರೆ, ಸಕ್ಕದಾಗಿದೆ, ನಿಮ್ಮ ಹಾಡುಗಳನ್ನ ಕೇಳ್ತಾ ಕಾಯಕ ಸಾಕ್ತದೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕೆ. ಚಂದದ ಹಾಡು ಅಂತ ಹೊಡೆನೂರು ಉಷಾ ರಮೇಶ್ ಪರಮೇಶ್ ಅರಕಲಗೋಡಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನಗೆ ಈ ಹಾಡು ತುಂಬ ಇಷ್ಟ, ಹಾಡಲ್ಲೇ ತೇಲ್ತಿರೋ ಹಾಗಿದೆ, ಸೂಪರ್ ಸೆಲೆಕ್ಷನ್ ಅಂತ ಇದ್ದಾರೆ. ಯಾರು ಯಾರು ಯಾರು ಯಾರು? ಶಿಲ್ಪಾ ನವೀನ್ ಅವರು ಮಂಡಿಕಲಿಂದ. ಕೃಪಾ ಅವರು, ನನಗಂತೂ ಈ ಹಾಡು ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನು ಕೂಡ ಓದ್ತೀನಿ. ಸೊ ಆಫ್ಟರ್ ದಿಸ್, ಒಂದು 90s 2000 ಆದಮೇಲೆ ರೀಸೆಂಟಾಗಿ ಒಂದು 2010 ನಂತರ ಒಂದಷ್ಟು ಬಂದಂಥ ಒಂದಷ್ಟು ಹಾಡುಗಳಲ್ಲಿ ಇಟ್ಸ್ ಹೆಂಗೆ ಅಂದರೆ ಎಷ್ಟೊಂದು ಹಾಡುಗಳು ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ಆಗಿನ ಕಾಲದ ಥರ ಕೇಳಿದ ಪ್ರತಿಯೊಂದು ಹಾಡು ತಲೆಯಲ್ಲಿ ರಿಜಿಸ್ಟರ್ ಆಗುವಂಥ ಹಾಡುಗಳು ಒಂದು ರೇಂಜ್ಗೆ ಕಮ್ಮಿ ಅಂತ ಅನ್ಬಹುದು. ಅಂಥದ್ರಲ್ಲಿ ಇದು ಯಾವಾಗಲೂ ಟಾಪ್ ಲಿಸ್ಟಲ್ಲಿ ಬರುತ್ತೆ. ಯಾವ ಹಾಡು? ಘಾಟಿಯ ಇಳಿದು.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರೆತೋಯ್ತು. ಪರವಾಗಿಲ್ಲ, ನಿನ್ನ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮುಲಾಜೇ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ಮಹಲ್ ಆಗುತ್ತೆ ಅಂತ. ಸತ್ತ ಮೇಲೆ ಶಾಜಾನಿಗೆ ಗೊತ್ತಾಗಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಾನ್ ಅಲ್ಲ, ನೀನು ಮಮತಾಜ್ ಅಲ್ಲ, ಆದರೂ ನಮ್ಮ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಅಲ್ಲ.

ನಮ್ಮ ಆಯ್ಕೆನ ಕೇಳ್ತಾ ಇದ್ರ, ನಮ್ಮ ಆಯ್ಕೆ, ನಿಮ್ಮ ಆಯ್ಕೆ, ನಿಮ್ಮ ಆಯ್ಕೆ, ನಮ್ಮ ಆಯ್ಕೆ. ಹೊಸ ಗೀತೆಗಳಿಗೆ ಎಷ್ಟು ಸೌಂಡ್ ಎಫೆಕ್ಟ್ ಹಾಕಿದ್ರು ಕೂಡ ಹಳೆ ಹಾಡುಗಳ ತರ ಫೀಲ್ ಕೊಡಲ್ಲ ಅಂತ ಶಿಲ್ಪ ಅವರು ಹಾಸನದಿಂದ ಹೇಳ್ತಾ ಇದ್ರೆ. ಹಾಡುಗಳು ತುಂಬಾ ಚೆನ್ನಾಗಿದೆ. ಊಟಕ್ಕೆ ಬನ್ನಿ ಅಂತ ಕವಿತಾ ಶ್ರೀನಿವಾಸ YS ಕಾಲೋನಿ ಧಾರವಾಡದಿಂದ ಹೇಳ್ತಾ ಇದ್ರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಆಹ್ವಾನಕ್ಕೆ. ಏನ್ ಸ್ಪೆಷಲ್ ಮಾಡಿದ್ರು ಅಡುಗೆ? ಕುವೈಟ್ನಿಂದ ಗಣೇಶ್ ಅವರು ಹಾಡುಗಳನ್ನ ಕೇಳ್ತಾ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಇದ್ರೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ದೂರದ ಊರಿಂದ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರೋದಕ್ಕೆ ಹೀಗೇ ಕೇಳ್ತಾ ಇರಿ. ಹಾಡುಗಳು ಒಂದಕ್ಕಿಂತ ಒಂದು ಇಂಪಾಗಿದೆ ಅಂತ ಶ್ರೀ ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರು ಕೌಡ್ಲಿ ರವಿ ಅಂಜನಾ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮಂಡಿಕ್ಲಿಂದ ಕೃಪಾ ಅವರು, ಹಾಡುಗಳು ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಗ್ತಾ ಇದೆ, ಧನ್ಯವಾದ ಅಂತಂದರೆ ತಮಗೂ ಕೂಡ ಧನ್ಯವಾದ. ಈಗ ಮತ್ತೊಂದು ಬ್ಯೂಟಿಫುಲ್ ಗೀತೆ. ಈ ಹಾಡು ಬರಬೇಕಾದ್ರೆ ನಾನು ಸ್ಪೆಷಲಿ ಟಿ ವಿಯಲ್ಲಿ ಆ ಯಕ್ಷಗಾನ ಮೇಕಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ರಲ್ಲ, ವಾವ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ. ಯಾವ ಹಾಡು? ಸ್ಪೆಷಲಿ ರಾಜೇಶ್ ಕೃಷ್ಣನ್ ಅವರು ಅದರಲ್ಲಿ ಹೀರೋ ಕಾಣಿಸ್ಕೊಂಡಿದ್ದಾರಲ್ಲ, ದಟ್ ಇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಮುದ್ದು ಮುದ್ದಾಗಿ. ಯಾವ ಹಾಡು ಅಂತ ಗೊತ್ತಾಗಿರುತ್ತೆ, ಗೊತ್ತಾಗಿಲ್ಲ ಅಂದರೆ ಕೇಳಿ.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ.
1: ಬೇಗಿಲ ಹಿಡಿಯುತ್ತ ನಡೆ ಮುಂದು, ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
2: ಈ

0: ಕಾಲವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28 ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ಗಂಟೆ 5 ನಿಮಿಷದಿಂದ 1 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026 ಸಂಭ್ರಮವನ್ನ ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಡ್ತೀನಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026 ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಸಮಯ 8:34 ನೀವು ಕೇಳ್ತಾ ಇದ್ರ ನಮ್ಮ ಆಯ್ಕೆ ನಮ್ಮ ಆಯ್ಕೆ ನಿಮ್ಮ ಆಯ್ಕೆ ಒಂದಷ್ಟು ಬ್ಯೂಟಿಫುಲ್ ಹಾಡುಗಳು ಮಾಡಿ ಬರ್ತಾ ಇದೆ. ಈಗ ಮತ್ತೊಂದು ಸಖತ್ ಆಗಿರೋ ಹಾಡು ನನ್ಗೆ ಹಾಡಲ್ಲಿ ಏನಿಷ್ಟ ಅಂದ್ರೆ ಕನಸು ಅಂದ್ರೆ ಒಂದು ಹಾಡು, ಮನಸ್ಸು ಅಂದ್ರೆ ಒಂದಷ್ಟು ಲೈನ್ಗಳನ್ನ ಕಲ್ಯಾಣ ಅವರು ಬರ್ತಿದ್ದಾರೆ. ಯಾವ ಹಾಡು? ಕಣ್ಣಿನ ನೋಟಗಳು, ಕೋಲ್ ಮಿಂಚಿನ ಬಾಣಗಳು. ಅಮೃತ ವರ್ಷಿಣಿ ಸಿನಿಮಾದ ಈ ಬ್ಯೂಟಿಫುಲ್ ಗೀತೆ ನಿಮ್ಗೋಸ್ಕರ ಕೇಳಿ ಎಂಜಾಯ್ ಮಾಡಿ.
4: ಕಣ್ಣಿನ ನೋಟಗಳು, ಕೋಲ್ ಮಿಂಚಿನ ಬಾಣಗಳು,

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸೂಪರ್ ಸಾಂಗ್ಸ್ ಅಂತ ಮೋನಿಕಾ ಅವರು ಹಾಸನದಿಂದ ಹೇಳ್ತಾ ಇದಾರೆ. ಊಟಕ್ಕೇನು ಅಂತ ನೀವು ನಮ್ಮ ಮನೆಗೆ ಊಟಕ್ಕೆ ಬಂದ್ರೆ ಗೊತ್ತಾಗುತ್ತೆ ಸರ್ ಅಂತ ಕವಿತಾ ಶ್ರೀನಿವಾಸ ವಯಸ್ ಕಾಲೋನಿ ಧಾರವಾಡದಿಂದ ಹೇಳ್ತಾ ಇದಾರೆ. ಖಂಡಿತ ಬರೋಣ. ಶಕುಂತಲಾ ಶಂಕರ್ ಮೇಳದಿಂದ, ಸರ್ ನೀವು ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರ, ಊಟಕ್ಕೆ ಬರೋದಕ್ಕೆ ಸ್ವಲ್ಪ ದೂರ ಆಗುತ್ತೆ ಅನ್ಸುತ್ತೆ, ಬಿಕಾಸ್ ಬೆಂಗಳೂರು ಧಾರವಾಡ ತುಂಬ ದೂರ ಇದೆ ಅಲ್ವಾ. ನಮ್ಮನೇಲಿ ಮುದ್ದೆ ಪಲ್ಸರ್ ಮಾಡಿದ್ದೀವಿ ಅಂತ ಇದ್ದಾರೆ. ಪಲ್ಸರ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಪಲ್ಸರ್ ಅಂದರೆ ಏನು, ಯಾವ ಥರ ಇರುತ್ತೆ ಆ ಸಾಂಬಾರು ಹೇಳ್ತೀರಾ? ರಾಣಿ ಹಳೆಬೀಡಿನಿಂದ ಹಾಡುಗಳು ತುಂಬ ಚೆನ್ನಾಗಿದೆ ಅಂತಾದರೆ ಅಪ್ಪಾಜಿಗೆ ಮುಸ್ಟೂರು ಸುಧಾರಾಣಿ ಚಂದನ ಅವರು ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದಾರೆ. ಯಾವುದೋ ಒಂದು ಲೋಕಕ್ಕೆ ಟ್ರಾವೆಲ್ ಮಾಡಿ ವಾಪಸ್ ಬರ್ತಾರೆ ಆಗ್ತಾ ಇದೆ ಅಂತಾದರೆ. ಹಾಗೆ ಜಗದೀಶ್ವರಾಚಾರ್ ಅವರು ಮಹಾಲಕ್ಷ್ಮಿ ಅವರಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ. ಈಗ ಮತ್ತೊಂದು ಬ್ಯೂಟಿಫುಲ್ ಹಾಡು. ನನಗೆ ಈ ಹಾಡು ತುಂಬ ಇಷ್ಟ, ಬಿಕಾಸ್ ಕವಿತಾ ಕೃಷ್ಣಮೂರ್ತಿ ಅವರ ವಾಯ್ಸು ಎಷ್ಟು ಡಿಫ್ರೆಂಟ್ ಆಗಿದೆ ಈ ಹಾಡಲ್ಲಿ. ಹಾಗೆ ಪ್ರಿಯಾಂಕಾ ಉಪೇಂದ್ರ ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ಕೊಂಡಿದ್ದಾರೆ ವಿಡಿಯೋದಲ್ಲಿ. ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿದೆ. ಯಾವ ಹಾಡು? ಹೂವೇ ಹೂವೇ.

ಬಹಳಷ್ಟು ಜನ ಸಂದೇಶಗಳನ್ನ ಕಳ್ಸಿಕೊಡಿದ್ರೆ, ಸಂದೇಶ ಕಳ್ಸಿಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಬಸಯ್ಯ ಸ್ವಾಮಿ ಬೀದರ್ದಿಂದ ಹೂವೆ ಹೂವೆ ಹಾಡು ಚೆನ್ನಾಗಿತ್ತು ಪ್ರಸಾರಕ್ಕೆ, ಧನ್ಯವಾದ ಅಂತ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಹಾಡುಗಳು ಸಖತ್ತಾಗಿತ್ತು ಒಂಥರ, ನೀವು ಬಂದರೆ ಹಬ್ಬ ಅಂತ ಇದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ನೀವೆಲ್ಲರೂ ಕಳ್ಸಿಕೊಡೋ ಸಂದೇಶಗಳು ನೋಡ್ತಾ ಇದ್ರೆ ನಮಗೂ ನಿಜವಾಗ್ಲೂ ಹಬ್ಬದ ಫೀಲ್ ಆಗುತ್ತೆ. ಮನಮೆಚ್ಚಿದ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದ ಅಂತ ಪರಿಮಳಾ ಶಿವಕುಮಾರ್ ಕುಂಕುಮನಹಳ್ಳಿ ತುಮಕೂರಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಸಾರಿ ಸರ್, ನಾನು ಪಲ್ಸರ್ ಅಂತ ಮಿಸ್ ಆಗಿ ಟೈಪ್ ಮಾಡಿಬಿಟ್ಟು, ಅದು ಆ್ಯಕ್ಚುಲಿ ಬಸ್ ಸಾರು ಅಂತ ಇದ್ದಾರೆ. ನೋಡಿ ನೀವು ಟೈಪಿಂಗ್ ಮಿಸ್ಟೇಕ್ ಮಾಡಿ ನನಗೆ ಹೊಸ ಸಾಂಬಾರನ್ನು, ಹೊಸ ಸಾಂಬಾರ್ ಯಾವುದು ಅಂತ ಹುಡುಕೋ ಥರ ಮಾಡಿಬಿಟ್ರಿ. ಏನು ಮಾಡೋಕ್ಕಾಗಲ್ಲ, ಆಗಾಗ ಈ ಥರ ಆಗ್ತಾ ಇರುತ್ತೆ. ಲವ್ಲಿ ಸಾಂಗ್ಸ್ ಅಂತ ಆದಿತ್ಯ ಇಟಮೋಡಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ ಅವರು ಹಾಡುಗಳು ತುಂಬ ಚೆನ್ನಾಗಿತ್ತು, ಧನ್ಯವಾದ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಸಮಯಕ್ಕೆ ಹಾಗೆ ನಿಮ್ಮ ಸಂದೇಶಕ್ಕೆ. ಈಗ ಕಾರ್ಯಕ್ರಮದ ನಮ್ಮ ಆಯ್ಕೆ ಕಾರ್ಯಕ್ರಮದ ಕೊನೆಯ ಗೀತೆ ಕೇಳಿ ಎಂಜಾಯ್ ಮಾಡಿ.

ಕೌಸಲ್ಯ ಅವರು ಬನಶಂಕರಿಯಿಂದ ಒಂದು ಬ್ಯೂಟಿಫುಲ್ ಮೆಸೇಜ್ ಕಳ್ಸಿಕೊಟ್ಟಿದ್ದಾರೆ. ಇಂದು ಬಾನಿಗೆಲ್ಲ ಹಬ್ಬ ಅಂತ ಬೆಟ್ಟದಂಚಿಗೆ ಹೋದ್ರಿ, ಒಂದು ಅನುರಾಗದ ಕಾವ್ಯ ಅಂತ ಹೇಳಿ ಹಾಗೋ ಹೀಗೆ ಇದ್ದೆ ನಾನು ಅಂತ. ಯಾಕಂದ್ರಿ ನದೀಮ್ ದೀಮ್ತನ ಅಂತ ಕಣ್ಣಿನ ನೋಟಕ್ಕೆ ಯಾಕೆ ಬಂದ್ರಿ, ಏನು ವೈನ ಕಾಣಿಸ್ತಾಳೋ ಅಂತ ಹೂಬೆ ಹೂಬು ನೋಡೋದಕ್ಕೆ ಯಾಕೆ ಹೋದ್ರಿ, ಮೊಗ್ಗಿನ ಮನಸ್ಸಿಗೆ ಬಂದ್ರಿ, ಮುಂದೆ ಇನ್ನೇನಿದೆ ಅಂತ ಇದ್ದಾರೆ. ಅದೇ 9 ಗಂಟೆ ಆದರೆ ನ್ಯೂಸ್ ಇದೆ, ಅದಾದಮೇಲೆ ಹಿಂದಿ ಹಾಡುಗಳಿದೆ. ಆ್ಯಸ್ ಯೂಶುವಲ್ ನೆಕ್ಸ್ಟ್ 10 ಗಂಟೆಗೆ ಪ್ರೇಮ ನಿಡಾದ ಇದ್ದೇ ಇರುತ್ತೆ.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
3: ಹಿಂದಿ ಮೆಲೋಡಿಸ್ನಲ್ಲಿ ಚಂದದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಸಮಯ 9:27. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಮತ್ತೊಂದು ಬ್ಯೂಟಿಫುಲ್ ಗೀತೆ, ತೇರಿ ಚಿನ್ನರಿಯ ಕುಮಾರ್ ಸಾನು ಹಾಗೂ ಆಲ್ಕಾಯಗ್ನಿಕ್ ಅವರ ಕಂಠದಲ್ಲಿ.

0: ಕಷ್ಟವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು

ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ. ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ ದಿನಾಂಕ 25-26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1:00 ಗಂಟೆಯ

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.

ಬಹಳಷ್ಟು ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇದು ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಶಿವರಾಜ್ ಜೀನಸ್ ಅವರು ಸೂಪರ್ ಆಗಿರೋ ಹಾಡುಗಳು ಒಂದೊಂದು ಒಂದೊಂದು ಮುತ್ತಿನ ತರ ಇದೆ ಅಂತ ಹೇಳ್ತಾ ಇದಾರೆ. ಗಿರೀಶ್ ಸೇವಾ ಅವರು ಕೋರಮಂಗಲದಿಂದ ಗುಡ್ ಹಿಂದಿ ಸಾಂಗ್ಸ್ ಅಂತ ಇದಾರೆ. ಹಿಂದಿ ಹಾಡುಗಳು ತುಂಬಾ ಸುಂದರವಾದ ಹಾಡುಗಳು, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ಯಾರು ಕೇಶವಾಪುರ ಹುಬ್ಬಳ್ಳಿಯಿಂದ ಮಮತಾ ಬನ್ನಿ ಅವರು ಕೂಡ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸುಮಧುರ ಹಾಡುಗಳು ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದಾರೆ. ಮತ್ತೊಂದಷ್ಟು ಬ್ಯೂಟಿಫುಲ್ ಹಾಡುಗಳು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಹಿಂದಿ ಮೆಲೋಡಿ ಸಖತ್ತಾಗಿದೆ, ಜರಾ ಜರಾ ಹಾಡು ನನಗೆ ತುಂಬಾ ಇಷ್ಟ ಅಂತ ರಂಜಿತಾ ಅವರು ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದಾನಿ ಅವರು ಜರಾ ಜರ ಹಾಡು ಸಖತ್ತಾಗಿತ್ತು, ಪ್ರಸಾರ ಮಾಡಿದಕ್ಕೆ ಧನ್ಯವಾದ ಅಂತ ಹೇಳ್ತಾರೆ. ಹಾಗೆ ಕೌಸಲ್ಯ ಅವರು ಬನಶಂಕರಿಯಿಂದ ಅದೇ ಹಾಡಿಗೆ ಓಟ್ ಹಾಕಿದ್ದಾರೆ. ರಾಣಿ ಹಳೆಬೀಡಿನಿಂದ ಎಲ್ಲ ಹಾಡುಗಳು ಚೆನ್ನಾಗಿದೆ ಅಂತಂದರೆ ಕಾರ್ತಿಕ್ ಕೋಪದ್ರೆಯಿಂದ ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕಿನಿಂದ ಒಂದೊಂದು ಹಾಡು ಸೂಪರ್ ಅಂತ ಇದ್ದಾರೆ. ಹಿಂದಿ ಹಾಡುಗಳು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅಂತ ರಾಜೇಶ್ ಮಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮಿಳರ ಸಂದೇಶಕ್ಕಾಗಿ. ಹಿಂದಿ ಮೆಲೋಡಿಸ್ತಲ್ಲಿ ಕೊನೆಯಾಗಿದೆ, ಕೇಳಿ ಎಂಜಾಯ್ ಮಾಡಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬರಪೀಡಿತ ಪ್ರದೇಶದ ಪ್ರತಿ ರೈತರಿಗೆ ತಲಾ 2500 ರೂಪಾಯಿ ಸಬ್ಸಿಡಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಘೋಷಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ಬರ ಹಾಗೂ ರೈತರ ಸಮಸ್ಯೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ರಾಜ್ಯದ 45-50 ಲಕ್ಷ ಮಂದಿಗೆ ರೈತರಿಗೆ ಇದರ ಲಾಭ ಸಿಗಲಿದ್ದು, ಇದಕ್ಕಾಗಿ 1,250 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಮಹಾಸಭೆಯ ನೇಪಥ್ಯದಲ್ಲಿ ಆಂಟಿಗುವಾ ಬರ್ಬುಡಾದ ಪ್ರಧಾನಿ ಗ್ಯಾಸ್ಟನ್ ಬ್ರೌನ್ ಅವರೊಂದಿಗೆ ಸಭೆ ನಡೆಸಿದರು. ಬಯಲುಸೀಮೆಯ ದಶಕಗಳ ಕನಸಾದ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ನಗರದ ಸಮೀಪ ಗೋನೂರು ಕೆರೆಗೆ ಪ್ರಾಯೋಗಿಕವಾಗಿ ನೀರು ಹರಿದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರೈತರು, ನೀರಾವರಿ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಭಿನಂದನಾ ಸಮಾರಂಭ ಜರುಗಿತು. ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಇಂದು ಭೇಟಿ ನೀಡಿ ಕಾರಾಗೃಹದೊಳಗಿನ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿದರು. ಕಾರಾಗೃಹ ಹಾಗೂ ಸುಧಾರಣಾ ಸೇವೆಗಳ ವಿಭಾಗದ ಮುಖ್ಯಸ್ಥರಾಗಿರುವ ಅವರು ಜೈಲಿನೊಳಗೆ ಊಟದ ವ್ಯವಸ್ಥೆ ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಭಾರತ ಮತ್ತು ಅಮೆರಿಕ ಸೇನೆಗಳ ನಡುವಿನ ಯುದ್ದ ಅಭ್ಯಾಸ 2026 ಜಂಟಿ ಮಿಲಿಟರಿ ಸಮರಾಭ್ಯಾಸ ರಾಜಸ್ಥಾನದ ಬಿಕನೇರ್ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಹಾಗೂ ಉತ್ತರಾಖಂಡದ ಔಲಿ ಜೋಶಿಮಠ ವಿದೇಶಿ ತರಬೇತಿ ಕೇಂದ್ರದಲ್ಲಿ ಭರದಿಂದ ಸಾಗಿದೆ. ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೂರ್ ಇಂದು ರಾಜಸ್ಥಾನದ ಬಿಕನೇರ್ಗೆ ಭೇಟಿ ನೀಡಿ ಸಮರಾಭ್ಯಾಸ ವೀಕ್ಷಿಸಿದರು. ಮುಂಬೈನ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 1248 ಅಂಕಗಳು ಇಳಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 73,581 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ 384 ಅಂಕಗಳು ಇಳಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,063 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.96 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಏನಿದು ಮಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಮಯ 10:03 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ವಿದ್ಭಾರತಿ 102.9 FM. ಪ್ರೇಮ ನಿನಾದವನ್ನ ಶುರು ಮಾಡುವಂತಹ ಸಮಯ ಇದು. ಪ್ರೇಮ ನಿನಾದಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

ಕೆಲವೊಮ್ಮೆ ಡೆಸ್ಟಿನೇಷನ್ಗಿಂತ ಜರ್ನಿನೇ ಸ್ಪೆಷಲ್ ಆಗಿರುತ್ತೆ ಅಲ್ವಾ? ಅದರಲ್ಲೂ ನಮಗಿಷ್ಟ ಆಗೋ ವ್ಯಕ್ತಿ ಜೊತೆ ಇದ್ದಾಗ. ಸಾಮಾನ್ಯವಾಗಿರುವಂಥ ರೋಡ್ ಕೂಡ ಒಂಥರ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಒಂದೇ ಕಾರಲ್ಲೋ ಬೈಕಲ್ಲೋ ಗಂಟೆಗಟ್ಟಲೆ ಹೋಗೋದು ಅಂದರೆ ಸುಮ್ಮನೆ ಮಾತು ನಗು ಟೀಸಿಂಗು ಸೈಲೆನ್ಸು ಎಲ್ಲ ಇರುತ್ತೆ. ಹೊರಗಡೆ ಮಳೆ ತನ್ನದೇ ಇದೆ ಇರುತ್ತೆ, ಜೊತೆಯರ ಇಬ್ಬರು ಮಾತ್ರ ತಮ್ಮದೇ ಪ್ರಪಂಚದಲ್ಲಿರ್ತಾರೆ. ಹಾಗಾದರೆ ನಿಮ್ಮ ಲೈಫ್ನಲ್ಲಿ ಇಂಥ ಒಂದು ರೈನಿ ಲಾಂಗ್ ರೈಡ್ ಇದೆಯಾ? ಇದ್ರೆ ಆ ಜರಿನ ನನ್ನ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆ್ಯಪ್ ಸಂಖ್ಯೆ 9483109012 ಸಂದೇಶಗಳನ್ನ ಕಳಿಸ್ಕೊಡಿ. ಮಳೇಲಿ ಲಾಂಗ್ ರೈಡ್ ಹೋಗಿದ್ರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹಂಚ್ಕೊಳ್ಳಿ.

ಪ್ರೇಮ ನಿನಾದ ಕೇಳ್ತಾ ಇದ್ರೆ ವಿದ್ ಭಾರತಿಯಲ್ಲಿ ನಾನು ನಿವಾರ್ಜಿ ಮಂಜುನಾಥ್. ನಾನು ಕೇಳಿದ್ದೆ, ನೀವು ನಿಮ್ಮ ಪ್ರೀತಿ ಪಾತ್ರ ಜೊತೆ ಮಳೆಯಲ್ಲಿ ಲಾಂಗ್ ರೈಡ್ ಹೋಗಿದ್ರೆ ಆ ಅನುಭವ ಹೇಗಿತ್ತು ಹಂಚ್ಕೊಳ್ಳಿ ಅಂತ. ಬಹಳಷ್ಟು ಜನ ಇನ್ನೂ ಆ ಮಧುರ ಎಕ್ಸ್ಪೀರಿಯನ್ಸ್ ನ ಟೈಪಿಸ್ತಾನ ಇದ್ದೀರಾ. ಎಸ್, ಬರ್ಲಿ ಬರ್ಲಿ, ಪುಂಖಾನುಪುಂಖವಾಗಿ ಟೈಪ್ ಮಾಡಿ ಕಳಿಸಿದ್ದು ಅಂದ್ರೆ ಇಲ್ಲ. ರೈಡಲ್ಲಿ ಮಾತು ಜಾಸ್ತಿನಾ ಮೌನ ಜಾಸ್ತಿನಾ? ಒಬ್ಬ ವ್ಯಕ್ತಿ ಜೊತೆ ಗಂಟೆಗಟ್ಟಲೆ ಪ್ರಯಾಣ ಮಾಡುವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ. ಅವ್ರ ಜೊತೆ ಮಾತಾಡ್ತಾ ಇದ್ರು ಕೂಡ ಅದು ಆಕ್ವರ್ಡ್ ಆಗಲ್ಲ, ಅಂದ್ರೆ ಏನೋ ಒಂಥರ ಸ್ಪೆಷಲ್ ಕನೆಕ್ಷನ್ ಇದೆ ಅಂತ ಅಲ್ವಾ. ಮಳೆಯ ರಾತ್ರಿ ಲಾಂಗ್ ರೈಡ್ನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಂಡ್ಶೀಲ್ಡ್ ಮೇಲೆ ಮಳೆ ಹನಿಗಳು, ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಫೇವ್ರೆಟ್ ಹಾಡು, ಇಬ್ರು ಸುಮ್ಮನೆ ನೋಡ್ತಾ ಕೂತ್ಕೊಂಡಿದ್ದೀರಾ ಆಹಾ, ಅಥವಾ ಏನ್ ಮಾಡ್ತಿದ್ಯಾ, ಊಟ ಆಯ್ತಾ, ಇನ್ನೆಷ್ಟು ದೂರ ಅಂತ ಶುರುವಾಗಿ ಚೈಲ್ಡ್ಹುಡ್ ಇಂದ ಹಿಡಿದು ಫ್ಯೂಚರ್ ವರ್ಗಿನ ಎಲ್ಲ ಪ್ಲಾನ್ಸ್ಗಳನ್ನು ಮಾತಾಡ್ತಾ ಹೋಗ್ತಿರ್ತೀರ. ಲವ್ನಲ್ಲಿ ಮಾತು ಮುಖ್ಯ, ಆದ್ರೆ ಕಂಫರ್ಟಬಲ್ ಸೈಲೆನ್ಸ್ ಕೂಡ ಈಕ್ವಲಿ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ಕೆಲವ್ರ ಜೊತೆ 5 ನಿಮಿಷ ಮಾತಾಡಿದ್ರೆ ಸಾಕು ಕನೆಕ್ಷನ್ ಫೀಲ್ ಆಗುತ್ತೆ, ಇನ್ನೂ ಕೆಲವ್ರ ಜೊತೆ 2 ಗಂಟೆ ಮಾತಾಡಿದ್ರು ಇನ್ನೂ ಮಾತಾಡ್ಲೇಬೇಕು, ಮಾತಾಡ್ತಿರೋಣ ಅಂತ ಅನ್ಸುತ್ತೆ. ನಿಮ್ ಕೇಸ್ ಯಾವುದು? ನಿಮಗೆ ಸ್ಪೆಷಲ್ ಪರ್ಸನ್ ಜೊತೆ ಒಂದು ರೈನಿ ಲಾಂಗ್ ರೈಡ್ ಸಿಕ್ಕಿದ್ರೆ ಪ್ಲೇಲಿಸ್ಟ್ಗಿಂತ ನಿಮ್ಮ ಮಾತು ಜಾಸ್ತಿ ಇರಬೇಕಾ, ಅಥವಾ ಇಬ್ರು ಸುಮ್ಮನೆ ಕೂತಿದ್ರು ಆ ಸೈಲೆನ್ಸೇ ಸಾಕಾ? ಒಂದೇ ಒಂದು ವರ್ಡಲ್ಲಿ ಹೇಳಿ, ಮಾತಾ ಇಲ್ಲ ಮೌನಾನ? ಗೊತ್ತಿಲ್ಲ, ವಾಟ್ಸಪ್ 9483091019.

ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ತುಂತುರು ಮಳೆ ಹನಿ ಬರ್ತಾ ಇದೆ, ನೀವು ನಿಮ್ಮ ಪಾರ್ಟ್ನರ್ ಲಾಂಗ್ ಡ್ರೈವ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಲಾಂಗ್ ಡ್ರೈವ್ ಅಲ್ಲಿ ಹೋಗಿದ್ರೆ ಆ ಮೆಮೊರಿನ ಹಂಚ್ಕೊಳ್ಳಿ ಅಂತ ನಾನು ಕೇಳಿದೆ. ಬಹಳಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಏನೇನೋ ಹೇಳ್ತಾ ಇದ್ದಾರೆ ಕೇಳೋಣ ನೋಡೋಣ. ಸೊ ಮೊದಲಿಗೆ ಖಂಡಿತ ನೀವು ಆರಂಭದಲ್ಲಿ ತಿಳಿಸಿದ ಹಾಗೆ ಮಳೆಯಲ್ಲಿ ನನ್ನ ಗೆಳತಿ ಜೊತೆಯಲ್ಲಿ ನೆನೀತಾ ಇದ್ರೆ ಅದೊಂಥರ ಸಖತ್ತಾಗಿತ್ತು ಸರ್. ನೀವು ಆಗಲೇ ಹೇಳಿದ್ರಿ ಮಳೆಯಲ್ಲಿ ನೆನೆಸ್ಕೊಂಡಿದ್ರೆ, ನೆನೆದಿದ್ರೆ ಆ ನೆನಪನ್ನು ನೆನಪು ಮಾಡ್ಕೊಂಡು ಹಿಡಿ ಅಂತ. ನೆನಪೀಗ ಪುನಃ ಮರ್ಯಾದೆ ನೀವು ಜ್ಞಾಪಿಸಿದ್ರಿ ನನಗೆ ಆ ಸುಂದರ ಮಳೆಯ ಸಿಂಚನದ ಹನಿಗಳ ಜೊತೆ. ಗೊತ್ತಾಗ್ತಾ ಇದ್ದಿದ್ದು ಏನೂ ಇರಲಿಲ್ಲ, ಸುಮ್ಮನೆ ನಂಬಾಡಿ ನೀವು ಹೋಗ್ತಾ ಇತ್ತು, ಕಾಲ ಗೊತ್ತೇ ಆಗ್ತಿರಲಿಲ್ಲ, ಮಳೆ ಅದ್ರ ಪಾಡಿಗೆ ಅದು ಬರ್ತಾ ಇತ್ತು, ಸಮಯ ಹೇಗೆ ಕಳೀತಾ ಇತ್ತು ಗೊತ್ತಾಗ್ತಿರಲಿಲ್ಲ. ಥ್ಯಾಂಕ್ ಯು ಎಲ್ಲನೂ ನೆನಪಿಸೋದಕ್ಕೆ ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ನನಗಂತೂ ಲಾಂಗ್ ಡ್ರೈವ್ ಅಂದರೆ ಸಖತ್ ಇಷ್ಟ. ತುಂತುರು ಮಳೆಯಲ್ಲಿ ಅಂದರೆ ಕೇಳಬೇಕಾ, ಅದ್ರ ಕ್ರೇಜೇ ಬೇರೆ ಅಲ್ವಾ. ಇಂಥ ಟೈಮಲ್ಲಿ ಹಿಲ್ ಸ್ಟೇಷನ್ ಆದರೆ ಮುಗಿತು ಕತೆ. ನಾನು ಹೆಚ್ಚಾಗಿ ಇಂಥ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಫಸ್ಟ್ ಟೈಮ್ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋದಾಗ ಸರ್ಪ್ರೈಸು ಬೇಡ ನನ್ನ ಕತೆ. ಆ ಜಡಿ ಮಳೆಯಲ್ಲಿ ಆಲ್ಮೋಸ್ಟ್ ಸೈಲೆಂಟ್ ಪೀಕ್ ತಲುಪೋವರೆಗೂ ಅಂತ ಸೌಭಾಗ್ಯರು ರಾಜನಕುಂಟೆಯಿಂದ ಹೇಳ್ತಾ ಇದ್ದಾರೆ. ದಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ ಅಲ್ವಾ. ಮಳೆಯಲ್ಲಿ ಜೊತೆಯಲ್ಲಿ ಜೋಗದ ಆಳಕ್ಕಿಳಿದು ಹತ್ತಿದ ನೆನಪುಗಳು ಮಳೆಯಿಂದ ನೆನಪಿದ್ವು, ಬೆವರಿನಿಂದ ಗೊತ್ತಾಗ್ತಿದೆಯೋ ಮೌನವೇ ಮಾತಾಗಿತ್ತು ಅಂತ ಮುನವಳ್ಳಿಯಿಂದ ರಾಜೀವ ವೈಷ್ಣವಿಯವರು ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಬ್ಯೂಟಿಫುಲ್ ಸಂದೇಶಗಳು ಬಂದಿದೆ. ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಲಾಂಗ್ ರೈಡ್ಗೋ ಲಾಂಗ್ ಡ್ರೈವ್ಗೋ ಹೋಗಿದ್ರೆ ಅದು ಹೇಗಿತ್ತು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9483098309.

ಸಮಯ 10:24 ನೀವು ಕೇಳ್ತಾ ಇದ್ರೆ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ 102.9 FM. ನಾನು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್. ಪ್ರೇಮನಾದಲ್ಲಿ ಸೊ ನೀವು ನಿಮ್ಮ ಪ್ರೀತಿ ಪಾತ್ರ ಜೊತೆ ಲಾಂಗ್ ರೈಡ್ ಹೋಗಿದ್ರೆ ಹೇಗಿತ್ತು, ಮಳೆಯಲ್ಲಿ ಲಾಂಗ್ ರೈಡ್ ಹೋಗಿದ್ರೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದೆ. ಸೊ ಒಂದು ಬ್ಯೂಟಿಫುಲ್ ಮೆಸೇಜ್ ಬಂದಿದೆ. ಅನಿಲ ಭೀಷ್ಟಣ್ಣ ಅವರು ಶಮನೇವಾಡಿಯಿಂದ ಸಂದೇಶನ ಕಳಿಸ್ಕೊಟ್ಟಿದ್ದಾರೆ. 1985 ಮಾಡಲು ಬಜಾಜ್ ಕಪ್ ಸ್ಕೂಟರ್ ನಮ್ಮ ಅಪ್ಪಂದಿತ್ತು. ನನ್ನ ಮದುವೆ 1993 ಆಗಿತ್ತು. ನಾವುಗಳು ಹೊಸ ಜೋಡಿ.

ನಮ್ ಕುಲದೇವರು ಆದ ಬ್ರಹ್ಮನಾಥ ದೇವರು ನಿಪ್ಪಾಣಿ ಹತ್ರ ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಹೋಗುವಾಗ ಮೌನ ಪ್ರೀತಿ ಇತ್ತು, ಬರುವಾಗ ಮಳೆ ಬಂದು ಇಬ್ರು ಮಳೆಯಲ್ಲಿ ನಿಂದ್ವಿ. ಆಗ ನಾವುಗಳು ಒಬ್ಬೊಬ್ರು ಹತ್ರ ಆದ್ವಿ, ಮೌನ ಪ್ರೀತಿ ಊರಿಂದ ಆಚೆ ಹೋಯ್ತು ಮಂಜುನಾಥ್ ಅಂತ ಇದ್ದಾರೆ. I don't know why am I blushing while reading this. That's, you know, what do you call a beautiful message. Manjunath avare hale nenpanna nenpaadidakke thank you so much andidare. Thank you so much neevu aa nenpanna nan jothe hanchukondidakke. That's so cinematic alva guys.

ಸರಿ, ಲಾಂಗ್ ರೈಡಲ್ಲಿ ಇದ್ದಾಗ ರೋಡನ್ನ ನೋಡ್ತೀರಾ ಅಥವಾ ಆ ವ್ಯಕ್ತಿನ ನೋಡ್ತೀರಾ? ಮಳೆಯ ರಾತ್ರಿ, ರೋಡ್ ಸ್ವಲ್ಪ ತೇವ ಆಗಿದೆ, ಕಾರ್ ನಿಧಾನವಾಗಿ ಹೋಗ್ತಾ ಇದೆ, ಬೈಕ್ ನಿಧಾನವಾಗಿ ಹೋಗ್ತಾ ಇದೆ. ನಿಮ್ಮ ಜೊತೆ ನಿಮ್ಮ ಪ್ರೀತಿ ಪಾತ್ರರು ಕೂತಿದ್ದಾರೆ. ಒಂದು ಹಾನೆಸ್ಟ್ ಕ್ವೆಶನ್ ಕೇಳ್ತೀನಿ, ಅವರೇನಾದರೂ ಫನ್ನಿಯಾಗಿ ಮಾತಾಡಿದಾಗ ನೀವು ರೋಡ್ ನೋಡ್ತೀರಾ, ನಗ್ತೀರಾ, ಅಥವಾ ಒಂದು ಸೆಕೆಂಡ್ ಅವ್ರ ಕಡೆ ತಿರುಗಿ ಅವರನ್ನೇ ನೋಡ್ತೀರಾ? ಕೆಲವೊಮ್ಮೆ ಪ್ರೀತಿಲಿ ದೊಡ್ಡ ದೊಡ್ಡ ಡೈಲಾಗ್ಸ್ ಏನು ಬೇಕಾಗಿರಲ್ಲ, ಒಂದು ಸಣ್ಣ ಕಣ್ಣೋಟ ಸಾಕು ಅಲ್ವಾ? ಅವ್ರೇನು ಹೇಳಿದ್ರು ಅನ್ನೋದಕ್ಕಿಂತ ಹೇಳುವಾಗ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ನೇ ಜಾಸ್ತಿ ನೆನಪಾಗುತ್ತೆ ಅಲ್ವಾ? ಎಸ್ಪೆಷಲಿ ಮಳೆ ವೆದರಲ್ಲಿ ಕಾರ್ ವಿಂಡೋ ಮೇಲೆ ಬೀಳುವಂತಹ ಹನಿಗಳು, ಬೈಕ್ ಗ್ಲಾಸ್ ಮೇಲೆ ಬೀಳುವಂತಹ ಹನಿಗಳು, ಡಿಮ್ ಲೈಟ್, ಫೇವ್ರೇಟ್ ಸಾಂಗು, ಪಕ್ಕದಲ್ಲಿ ನಮ್ಗೆ ಇಷ್ಟ ಆಗುವಂತಹ ವ್ಯಕ್ತಿ, ಆಗ ಒಂದು ಸಿಂಪಲ್ ಗ್ಲಾನ್ಸ್ ಕೂಡ ಒಂದು ಸಿನಿಮ್ಯಾಟಿಕ್ ಮೂವಿ ಫೀಲ್ ಕೊಡುತ್ತೆ ಅಲ್ವಾ? ಸೊ ನಿಮ್ಮ ಆನ್ಸರ್ ಏನು? ನಿಮ್ಮ ಸ್ಪೆಷಲ್ ಪರ್ಸನ್ ನಿಮ್ಮ ಪಕ್ಕದಲ್ಲಿ ಕೂತು ಏನಾದರೂ ಕ್ಯೂಟ್ ಆಗಿ ಹೇಳಿದ್ರೆ ನೀವು ಸ್ಟ್ರೈಟ್ ಆಗಿ ನೋಡ್ತೀರಾ ಅಥವಾ ಒಂದು ಕಣ್ಣೋಟ ಕೊಟ್ಟು ನಗ್ತೀರಾ? ಆನ್ಸರ್ನ ಕಳಿಸ್ಕೊಡಿ 9483091091 ಕ್ಕೆ.

ಪ್ರೇಮನಿನಾದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಸಿ ಮಂಜುನಾಥ್. ಸಖತ್ ಮೆಸೇಜ್ ಬಂದಿದೆ, ಯಾರ್ಯಾರು ಏನೇನು ಹೇಳ್ತಾ ಇದಾರೆ ನೋಡೋಣ. ಮಂಜು, ಜಿಟಿ ಜಿಟಿ ಮಳೆಯಲ್ಲಿ ವೈಪರ್ ಆನ್ ಮಾಡಿ ಹೆಡ್ಲೈಟ್ ಬೆಳಕಲ್ಲಿ ರಸ್ತೆ ನೋಡ್ತಾ ಸುಮಧುರ ಹಾಡುಗಳನ್ನ ಕೇಳ್ತಾ ಕಾರ್ ಡ್ರೈವ್ ಮಾಡುವಂತಹ ಎಕ್ಸ್ಪೀರಿಯನ್ಸ್ನ ನಿಜವಾಗ್ಲೂ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಎಮೋಷನ್ಸ್. ಕಲಬುರಗಿ ಜಿಲ್ಲೆ ಕಡಗಂಚೆಯಿಂದ ಧರ್ಮಣ್ಣ ದನಿಯವರು, ನಾನು ಮತ್ತೆ ನನ್ನವಳು ಜಿಟಿ ಜಿಟಿ ಮಳೆಯಲ್ಲಿ ಲಾಂಗ್ ಡ್ರೈವ್ ಮಾಡ್ತಿದ್ದಾಗ ಅದ್ರ ಆನಂದನ ಹೇಳುತ್ತಿರಲಾಗದು, ಅಷ್ಟು ಖುಷಿ ಆಗ್ತಿತ್ತು. ಆಗ ನಮ್ಮಲ್ಲಿ ಪ್ರೀತಿಯ ಆಪ್ತತೆ ಮತ್ತಷ್ಟು ಹೆಚ್ಚಾಯಿತು ಅಂತ ಇದ್ದಾರೆ. ಒಳ್ಳೊಳ್ಳೆ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ದೇವಿ ಹಾಸನ್ ಗೌರಿಪುರ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ಚೆನ್ನಾಗಿದೆ ಅಂತ ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಹೇಶ್ ಹೊಸರು ಶಿಕಾರಿಪುರದಿಂದ ಮಳೆಯಲ್ಲಿ ಕುಟುಂಬದ ಸದಸ್ಯರು ಸ್ನೇಹಿತರೊಂದಿಗೆ ಮಡಿಕೇರಿಗೆ ಸೌಂದರ್ಯದ ನಿಸರ್ಗದ ಮಳೆಯಲ್ಲಿಗೆ ಹೋಗಿದ್ದೆ. 5 ವರ್ಷದ ನಂತರ ಸ್ವಂತ ಗಾಡಿಗೆ ಹೋಗಿದ್ದೆ. ನನಗೆ ಮಳೆಯಲ್ಲಿ ಫಾಲ್ಸ್ ನೋಡೋದಂದರೆ ತುಂಬ ಇಷ್ಟ. ಹಾಗೆ ಕೆಮ್ಮಣ್ಗುಂಡಿ ಕಲ್ಲತ್ತಾಗಿರಿ ಫಾಲ್ಸ್ಗೆ ಹೋಗಿದ್ದು, ಚೆನ್ನಾಗಿತ್ತು ಮಳೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆನಂದ ಕುಲಕರ್ಣಿ ಸುಲಿಪೇಟೆಯಿಂದ ನಮಸ್ತೆ ಮಂಜುನಾಥ್ ಸರ್. ಮಳೆಯಲ್ಲಿ ಅಂದರೆ ಸರಿಸುಮಾರು 6.5 ಗಂಟೆಗೆ ದೂರದ ಪ್ರಯಾಣ. ಹೆದ್ದಾರಿಯಲ್ಲಿ ಒಂದು ಪ್ರಯಾಣದ ಬಗ್ಗೆ ಹೇಳೋದಾದರೆ, ನಾವು ಧಾಬಾದಲ್ಲಿ ಊಟ ಆರಂಭಿಸಿದಂತೆ ಜಟಿ ಜಟಿ ಮಳೆಯಲ್ಲಿ ನಮ್ಮ ಪ್ರಯಾಣ. ಸ್ಟ್ರಾಂಗ್ ಟೀ ಸೇವಿಸಿ ಮೌನದಲ್ಲಿ ವಾಹನಗಳ ಮಧ್ಯೆ ನಮ್ಮದೊಂದು ಕಾರಲ್ಲಿ ಮಳೆಯ ದೃಶ್ಯಾವಳಿ ನೋಡ್ತಾ ಇಬ್ಬರು ಮೌನದಲ್ಲಿ ಪ್ರೀತಿ ಹಂಚ್ಕೊಂಡು ಹೋಗೋದ್ರಲ್ಲಿ ಬೆಳಗಿನ ಸಮಯನೇ ಬಂದ್ಬಿಡ್ತು. ಅಷ್ಟರಲ್ಲಿ ನಮ್ಮ ಮೌನ ಮಾತುಗಳು ಪ್ರಾರಂಭ ಆಗಿತ್ತು, ನಂತರ ಪ್ರಯಾಣ ಮುಕ್ತಾಯವಾಗಿತ್ತು. ಮಳೆಯಲ್ಲಿ ಮಾತಾಡ್ತಾ ಹೋಗೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಇದ್ದಾರೆ. ಶಾಂತಾಚಾರ ಬಿಡಿಗೆರೆ ಕೊಕ್ಕನೂರಿಂದ ಹರಿಹರದಿಂದ ನಮಸ್ತೆ ಸರ್. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಲಾಂಗ್ ಡ್ರೈವ್ ಬಗ್ಗೆ ಎಲ್ಲರ ಮೆಮೊರೀಸ್ ಕೇಳ್ತಾ ಇದೀವಿ, ತುಂಬ ಚೆನ್ನಾಗಿದೆ. ನನ್ನ ಮೆಮೊರಿ ಏನಂದರೆ, ಶ್ರೀಮತಿ ಜೊತೆ ಕಾರಲ್ಲಿ ಲೇಪಾಕ್ಷಿಗೆ ಹೋಗಿದ್ದ ನೆನಪು ಮತ್ತೆ ಕಣ್ಮುಂದೆ ಹಾಗೆ ಸಾಕ್ತಾ ಇದೆ. ಆ ಪ್ರಯಾಣದಲ್ಲಿ ಮಾತು ಹೊರಟಿಗೆ ನಗು ಮತ್ತು ಜೊತೆಯಾಗಿ ಕಳೆದಂಥ ಕ್ಷಣಗಳು ತುಂಬ ಸಂತೋಷ ನೀಡಿತು. ಇಂತಹ ಹಲವಾರು ಲಾಂಗ್ ಜರ್ನಿಗಳ ಸಿಹಿ ನೆನಪುಗಳು ನಮ್ಮಲ್ಲಿವೆ. ಪ್ರಯಾಣದ ಜೊತೆಗಿನ ಒಡನಾಟವೇ ಜೀವನದ ಸುಂದರ ನೆನಪುಗಳಾಗುತ್ತೆ. ಒಳ್ಳೆ ವಿಷಯನ ನೆನಪಿಸೋದಕ್ಕೆ ಥ್ಯಾಂಕ್ ಯು ಅಂತಂದರೆ, ಸರ್ ಇದೇ ಖುಷಿಲ್ಲ ಇನ್ನೊಂದು ಲಾಂಗ್ ಡ್ರೈವ್ ಹೋಗಿ ಬನ್ನಿ ಸರ್. ಎಸ್, ಮತ್ತಷ್ಟು ಮಾತಾಡ್ತೀನಿ ಒಂದು ಹಾಡಾದ ಮೇಲೆ. ಕೇಳಿಗೊಂದು ಬ್ಯೂಟಿಫುಲ್ ಹಾಡು ನಿಮಗೋಸ್ಕರ, ರಾಜೇಶ್ ಕೃಷ್ಣ ಅವರ ಕಂಠದಲ್ಲಿ.

ಪ್ರೇಮ ನಿನಾದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಂದು ಮಳೆ ರೈಡಲ್ಲಿ ರೋಡ್ ಸೈಡ್ ಸ್ಟಾಪಾ, ಕಾಫಿನ, ಕಾನ್ವರ್ಸೇಷನ್ನ? ಲಾಂಗ್ ರೈಡ್ ಅಂದರೆ ಡೆಸ್ಟಿನೇಷನ್ ತಲುಪೋದು ಮಾತ್ರ ಅಲ್ಲ, ಮಧ್ಯದಲ್ಲಿ ಸಿಗೋ ಸಣ್ಣ ಸಣ್ಣ ಮೂಮೆಂಟ್ಸ್ನ ಕೂಡ ಮೆಮೋರಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ಮಳೆ ರಾತ್ರಿ ಡ್ರೈವ್ ಮಾಡ್ತಾ ಹೋಗ್ತಿರ್ತೀರ, ಸಡನ್ಲಿ ನಿಮ್ಮ ಸ್ಪೆಷಲ್ ಪರ್ಸನ್ನು ಇಲ್ಲೇ ಎಲ್ಲಾದರೂ ನಿಲ್ಸೋಣ ಅಂತ ಕೇಳ್ತಾರೆ. ಒಂದು ಸ್ಮಾಲ್ ರೋಡ್ ಸೈಡ್ ಕೆಫೆ, ಬಿಸಿ ಕಾಫಿ, ಹೊರಗಡೆ ಮಳೆ, ಇಬ್ಬರು ಒಂದೇ ಛತ್ರಿನ ಶೇರ್ ಮಾಡಿಕೊಂಡು ಒಟ್ಟಿಗೆ ನಡೆಯೋದು. ಅಥವಾ ಕೆಫೆಗೆ ಹೋಗದೆ ಕಾರನ್ನೇ ಒಂದು ಸೇಫ್ ಪ್ಲೇಸ್ನಲ್ಲಿ ಪಾರ್ಕ್ ಮಾಡಿ ಮ್ಯೂಸಿಕ್ ಲೋ ಮಾಡಿ ಇಬ್ಬರು ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಕೆಲವೊಮ್ಮೆ ರಿಲೇಷನ್ಶಿಪ್ಪಲ್ಲಿ ನಾವು ಹುಡುಕೋದು ಎಕ್ಸ್ಪೆನ್ಸಿವ್ ಡಿನ್ನರ್ ಅಲ್ಲ, ನಿನ್ನ ಜೊತೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನ್ನೋ ಫೀಲಿಂಗು. ಅದಕ್ಕೆ ರೈನಿ ನೈಟ್ ಲಾಂಗ್ ರೈಡ್ನಲ್ಲಿ ರೋಡ್ ಸೈಡ್ ಸ್ಟಾಪ್ ಅಂದರೆ ನನಗೆ ಡೆಸ್ಟಿನೇಷನ್ಗಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಿಮ್ಗೇನಿಸುತ್ತೆ? ನಿಮಗೆ ಚಾನ್ಸ್ ಸಿಕ್ಕರೆ ಏನು ಮಾಡ್ತೀರಾ? ಬಿಸಿ ಕಾಫಿ ಹಿಡ್ಕೊಂಡು ಹೊರಗಡೆ ಮಳೆ ನೋಡ್ತಾ ಮಾತಾಡ್ತೀರಾ? ಅಥವಾ ಕಾರ್ ಒಳಗೆ ಕೂತ್ಕೊಂಡು ಫೇವ್ರೇಟ್ ಸಾಂಗ್ಸ್ನ ಕೇಳ್ತಾ ನಿಮ್ಮ ಸ್ಪೆಷಲ್ ಪರ್ಸನ್ ಜೊತೆ ಮಾತಾಡ್ತೀರಾ? ಮತ್ತೊಂದು ಆಪ್ಷನ್ ಇದೆ, ಇಲ್ಲ ಡ್ರೈವ್ ಕಂಟಿನ್ಯೂ ಮಾಡೋಣ, ಇನ್ನು ದೊಡ್ಡ ಜರ್ನಿ ಇದೆ ಅಂತೀರಾ? ನಿಮ್ಮ ಚಾಯ್ಸ್ ಏನು? ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಡಿ 9483091029 ಬಿಫೋರ್ ದ್ಯಾಟ್ ಒಂದಷ್ಟು ಮೆಸೇಜ್ಗಳಿದೆ, ಓದ್ತೀನಿ ಮೆಸೇಜು ಅಂತ. ಡ್ರೈವಿಂಗಲ್ಲಿದ್ದಾಗ ಏನೋ ಒಂದು ತುಂಟ ಮಾತಿಗೆ ಹುಸಿಕೋಪ ಮುಗುಳ್ನಗೆ ಕೂಡ ಕೊಡ್ತಾ ಕಿರುನೋಟ ಬೀರಬಹುದು, ಬಟ್ ರೈಡಿಂಗಲ್ಲಿದ್ದಾಗ ಹೌ ಈಸ್ ಇಟ್ ಪಾಸಿಬಲ್ ಸರ್ ಅಂತ ಇದ್ರೆ, ರೈಡಿಂಗಲ್ಲಿದ್ದಾಗ ಹುಸಿ ಕೋಪ ಮುಂಗು ಏನು ಮುಗುಳ್ನಗೆ ಮುಂಗುಳು ಸರಿಸೋದನ್ನೆಲ್ಲ ಮಿರರಲ್ಲಿ ನೋಡ್ಬೋದಲ್ಲ ಮೇಡಮ್. ಸ್ವರೂಪ್ ಲೋಕೇಶ್ ಕುಣಿಗಲಿಂದ, ಟೂ ವೀಲರ್ನಲ್ಲಿ ರಾತ್ರಿಯಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಜಿಟಿ ಜಿಟಿ ಮಾಡಲಿ, ಹಾಸನದಿಂದ ಹೊರನಾಡಿನವರೆಗೂ ತಡರಾತ್ರಿ 1 ಗಂಟೆಗೆ ತಲುಪುತ್ತೆ. ಇದು ನನ್ನ ಲೈಫಲ್ಲಿ ತುಂಬ ಮೆಮೊರಬಲ್ ಮೊಮೆಂಟ್ ಬಿಕಾಸ್ ನೀವೀಗ ಮಳೆಯಲ್ಲಿ ಹೋಗೋದು ಹೇಳ್ತಾ ಇದ್ರಿ, ಸೊ ತಕ್ಷಣ ನೆನಪಾಯಿತು ಅಂತ ಇದ್ದಾರೆ. ಕಳೆದ ತಿಂಗಳು ಸಕಲೇಶ್ಪುರದ ಹತ್ರ ಫಾಲ್ಸ್ ನೋಡೋದಕ್ಕೆ ಹೋಗಿದ್ದು, ಸುತ್ತಲೂ ಕಾಫಿ ತೋಟ, ಆ ನಿಸರ್ಗದ ಸೊಬಗನ್ನ ಸವಿಯುವಾಗಲೇ ಅದೊಂಥರ ಖುಷಿ ಮಂಜುನಾಥ್ ಅಂತಿದ್ದಾರೆ. ಚಿಟಪಟ ಮಳೆ ಶುರುವಾಯಿತು, ಆ ಖುಷಿಯಲ್ಲೇ ಮುಂಗಾರು ಮಳೆಗೆ ಹಾಡಿಗೆ ರೀಲ್ಸ್ ಮಾಡಿದೆ. ಆ ನೆನಪನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಅಲ್ಲ ಅಂತ ಮೋನಿಕಾ ಅವರು ಹಾಸನದಿಂದ ಹೇಳ್ತಾ ಇದ್ದಾರೆ. ಪ್ರೇಮ ನಿನಾದದಲ್ಲಿ ಸೊಗಸಾದ ಹಾಡುಗಳು ಖುಷಿ ಕೊಡ್ತಾ ಇದೆ, ಒಳ್ಳೆ ವಿಚಾರ ಮಾತಾಡ್ತಾ ಇದ್ದಾರೆ ಮಂಜುನಾಥ್, ನಾನಂತೂ ಎಲ್ಲರೂ ಮೆಸೇಜ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎಸ್ ಬಡಾವಣೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಪ್ರೇಮ ನಿನಾದದಲ್ಲಿ ಮಳೆ ಟೈಮಲ್ಲಿ ಹೋಗೋ ಲಾಂಗ್ ರೈಡ್, ಲಾಂಗ್ ಡ್ರೈವ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ರೈಡಲ್ಲಿ ಡ್ರೈವಲ್ಲಿ ಹೇಳಬೇಕಾದಂಥ ಒಂದು ಮಾತು ಏನೋ ಕೆಲವೊಂದು ಮಾತುಗಳನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ನೀ ನನಗೆ ತುಂಬ ಸ್ಪೆಷಲ್ಲು, ನಿನ್ನ ಜೊತೆ ಇದ್ದಾಗ ನನಗೆ ಫುಲ್ಲು ಖುಷಿ ಆಗುತ್ತೆ, ನೀ ನನ್ನ ಲೈಫಿಗೆ ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಆದರೆ ಇಂಥ ಮಾತುಗಳನ್ನ ಫೇಸ್ ಟು ಫೇಸ್ ಹೇಳೋಕೆ ಬಂದಾಗ ಸಡನ್ಲಿ ಕಾನ್ಫಿಡೆನ್ಸ್ ಎಲ್ಲಿ ಊರ್ ಬಿಟ್ಟು ಹೋಗುತ್ತೋ ದೇವರಾಣಿಗೂ ಗೊತ್ತಾಗಲ್ಲ. ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಸರಿ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಳೆಯ ರಾತ್ರಿ, ಲಾಂಗ್ ರೈಡು, ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಫೇವ್ರೇಟ್ ರೊಮ್ಯಾಂಟಿಕ್ ಸಾಂಗು, ಖಾಲಿ ರೋಡು, ನಿಮ್ಮ ಸ್ಪೆಷಲ್ ಪರ್ಸನ್ ನಿಮ್ಮ ಪಕ್ಕದಲ್ಲೇ ಇದ್ದಾರೆ, ಇಬ್ಬರಿಗೂ ಮಾತಾಡೋದಕ್ಕೆ ಪರ್ಫೆಕ್ಟ್ ಮೂಮೆಂಟ್. ಆ ಸಮಯದಲ್ಲಿ ನಿಮಗೆ ಮನಸ್ಸಲ್ಲಿರೋ ಒಂದು ಮಾತನ್ನು ಹೇಳಬೇಕು ಅಂದರೆ ಹೇಳ್ತೀರಾ, ಹೇಳಲ್ವಾ? ಸೊ ಈ ಮಳೆಯ ಟೈಮ್ ಈಸ್ ಪರ್ಫೆಕ್ಟ್ ಟೈಮ್ ಫಾರ್ ಯು ಟು ಸೇ ಎನಿಥಿಂಗ್. ನಿಮ್ಮ ಮನಸ್ಸಲ್ಲಿರೋ ಮಾತುಗಳನ್ನ ಹಂಚ್ಕೊಳ್ಳಿ ಲಾಂಗ್ ರೈಡಲ್ಲಿ, ಡ್ರೈವಲ್ಲಿ. ಈಗೊಂಚೂರು ಮೆಸೇಜ್ಗಳತ್ತೆ ಬರೋಣ. ಯಾರ್ಯಾರು ಏನು ಹೇಳ್ತಾ ಇದ್ದಾರೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಯಾರು ಲಕ್ಷ್ಮೀ ವೆಂಕಟೇಶ್ ಅವರು APMC ಸಾಗರದಿಂದ ಮೆಸೇಜ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಂದ ಧರ್ಮಣ್ಣ ಧನಿ ಅವರು ಒಂದು ಹನಿಗವನ ಕಳಿಸ್ಕೊಂಡಿದ್ದಾರೆ. ಜಿಟಿ ಜಿಟಿ ಮಳೆಯಲ್ಲಿ

ಸಾಗಿದ ಮಿಡಿದ ಹೃದಯಗಳು, ಒಲವ ದಾರಿಯ ಹನಿಗಳಲ್ಲಿ ಮಿಂದಿದ್ದ ಮನೆಗಳು ದೂರದ ಆಚೆ ಅಂತ ಇದ್ದಾರೆ. ಮಂಡಿಕಲ್ನಿಂದ ಕೃಪಾ ಅವರು ನಮಸ್ಕಾರ. ನಾವು ಮಳೆಗಾಲದಲ್ಲಿ ಶೃಂಗೇರಿ ಶಾರದೇವಿ, ಮಾ ಶಾರದಾದೇವಿ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ಮನೆಯನ್ನು ದರ್ಶನ ಮಾಡೋದಕ್ಕೆ ಹೋಗಿದ್ದು. ಆಗ ಮಳೆಯಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಫ್ಯಾಮಿಲಿ ಜೊತೆ ಟ್ರಿಪ್ಪು ಅಂತ ಇದ್ದಾರೆ. ಸೌದತ್ತಿಯಿಂದ ಪ್ರಸನ್ನ ಆಶಾ, ಪ್ರಕಾಶ್ ಅವರು, ಪ್ರತೀಕ್ಷಾ ಅವರು, ಹಾಡುಗಳು ಚೆನ್ನಾಗಿತ್ತು ಅಂತ ಇದ್ದಾರೆ. ಥ್ಯಾಂಕ್ ಯು ತಮ್ಮ ಸಂದೇಶಕ್ಕೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ಸಖತ್ತಾಗಿದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಕೌಸಲ್ಯ ಅವರು ವಂಚಕರಿಂದ, ಎಸ್ ನಾನು ಕೂಡ ಲಾಂಗ್ ಟ್ರಿಪ್ ಹೋಗಿದ್ದೀನಿ, ಅನುಭವ ಅನುಭವಿಸ್ಬೇಕು, ಮಾತಲ್ಲಿ ಹೇಳೋದಕ್ಕಾಗಲ್ಲ, ಪದಗಳೆಲ್ಲ ಅಂತ ಇದ್ದಾರೆ. ಎಕ್ಸ್ಪೀರಿಯನ್ಸು, ಎಲ್ಲರ ಎಕ್ಸ್ಪೀರಿಯನ್ಸು ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ, ಚೆನ್ನಾಗಿದೆ ಅಂತ ವರಲಕ್ಷ್ಮೀ ಮೋಹನ್ ಅವರು ಹೆಸರುಘಟ್ಟದಿಂದ ಮೆಸೇಜ್ ಮಾಡಿದ್ದಾರೆ. ಎಸ್, ನೀವು ಲಾಸ್ಟ್ ಟೈಮು ಯಾವಾಗ ಲಾಂಗ್ ಡ್ರೈವು, ಲಾಂಗ್ ರೈಡಿಗೆ ಹೋಗಿದ್ರಿ, ಯಾರ ಜೊತೆ ಹೋಗಿದ್ರಿ ಅಂತ ಹೇಳಿ. 10 ನಿಮಿಷ ಟೈಮ್ ಇದೆ ಅಷ್ಟೇ. ವಾಟ್ಸಾಪ್ ಸಂಖ್ಯೆ 9484309129 ನಿಮ್ಮ ಮೆಸೇಜ್ಗಳು ಬರಲಿ. ಈಗ ಒಂದು ಮಳೆ ಹಾಡನ್ನೇ ಪ್ಲೇ ಮಾಡೋಣವಾ, ಏನಂತೀರಾ? ಎಸ್, ಹಿಯರ್ ಯು ಗೋ ವಿತ್ ದ ಸಾಂಗ್.

ಸರಿ ಲಾಂಗ್ ರೈಡ್ ಏನೋ ಮುಗೀತು, ಮನೆಗೆ ಬಿಡ್ತಾರೆ ಕರ್ಕೊಂಡು ಬಂದು. ಲವರ್ಸ್ ಆಗಿದ್ರೆ ಮನೆಗೆ ಬಿಟ್ಟು ಹೋಗೋದುಂಟು, ಕಪಲ್ಸ್ ಆಗಿದ್ರೆ ಮನೆಗೆ ಹೋಗ್ತಾರೆ ಅಷ್ಟೇ. ರೈಡ್ ಮುಗೀತು, ಮನೆ ಹತ್ರ ಬಂದ್ರು, ಸರಿ ಹೋಗು, ಟೇಕ್ ಕೇರ್, ಬಾಯ್, ಮನೆಗೆ ಹೋದ ತಕ್ಷಣ ಫೋನ್ ಮಾಡು ಅನ್ನೋ ಒಂದು ಅಪ್ರೀತಿಯ ಮೆಸೇಜ್. ಮನೇನು ತಲುಪ್ತೀರ, ಆದ್ರೆ ಸ್ಟೋರಿ ಅಲ್ಲಿಗೆ ಮುಗಿಯುತ್ತಾ? ಖಂಡಿತ ಇಲ್ಲ. 2-3 ಗಂಟೆ ಹುಟ್ಟಿಗೆದ್ರು ಕೂಡ ಮನೆಗೆ ಹೋಗಿ ಮತ್ತೆ 1 ಗಂಟೆ ಫೋನಲ್ಲಿ ಮಾತುಕತೆ ಆಗುತ್ತೆ. ಮನೆ ತಲುಪದ್ಯಾ? ಹೌದು. ಏನ್ ಮಾಡ್ತಾ ಇದೀಯಾ? ಏನು ಇಲ್ಲ ಅಂತ 1 ಗಂಟೆ ಕಾನ್ವರ್ಸೇಷನ್ ಎಕ್ಸ್ಟೆಂಡ್ ಆಗುತ್ತೆ. ಲವ್ ನಲ್ಲಿ ಏನೂ ಇಲ್ಲ, ಬಟ್ ಸ್ಟಿಲ್ ಏನಾದರೂ ಮಾತಾಡಬೇಕು ಅಂತ ಅನ್ಸುತ್ತೆ ಅಲ್ವಾ? ದಿಸ್ ಫೇಸ್ ಆಫ್ ಲವ್ ಇಸ್ ವೆರಿ ಕ್ಯೂಟ್, ಏನಂತೀರಾ? ಸೊ ಒಂದು ರೈಡು, ಒಂದು ಸಾಂಗ್, ಒಂದು ಮೆಮೊರಿ. ಸೊ ಈಗಲೂ ಕೂಡ ಟೈಮ್ ಇದೆ, ಮಳೆ ಬರ್ತಾ ಇದೆ, ಇನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಮಳೆ ಬರ್ತಾ ಇದೆ ಅಂದರೆ ಮಿಸ್ ಮಾಡಿದೆ ಒಂದು ಲಾಂಗ್ ರೈಡ್, ಹೋಗಿ ಬನ್ನಿ, ಯಾಕೆ ತಡ ಅಲ್ವಾ? ನಾಗರಾಜ್ ಅವರು ಕೊಡಿಕಲ್ ಗಂಗಾವತಿಯಿಂದ ನಾವು ಕೆಲವು ದಿನಗಳ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಹತ್ತಿರ ಇರುವ ವರ್ಧಹಳ್ಳಿ ಶ್ರೀಧರ ಸ್ವಾಮಿಯ ಗದ್ದಿಗೆ ದರ್ಶನ ಮಾಡೋದಕ್ಕೆ ಹೋಗಿದ್ದು. ಆಗ ಈ ಲಾಂಗ್ ರೈಡು, ಲಾಂಗ್ ಜರ್ನಿ ಏನು ಹೇಳಿದ್ರಿ ಸರ್, ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಚೆನ್ನಾಗಿತ್ತು. ಇವಾಗ ನೀವೆಲ್ಲರೂ ಸಂದೇಶ ಕಳಿಸ್ಕೊಟ್ಟಿದ್ದೇನೆ, ಓದಿದ್ರಿ, ನೀವು ಕೂಡ ಹೇಳ್ತಾ ಇದ್ರಿ, ನನಗದು ನಿಜವಾಗ್ಲೂ ಫೀಲ್ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಅಂತ ಇದ್ದಾರೆ. ಸತೀಶ್ ಅವರು NH ನಾಗರಿಕರಿಂದ, ಗುಡ್ ನೈಟ್ ಸರ್, ಒಳ್ಳೆ ಟಾಪಿಕ್ನ ತಗೊಂಬಂದಿದ್ದೀರಾ ಅಂತ ಇದ್ರೆ. ವೆಂಕಟೇಶ್ ಅವರು ಸುಂಕದಕಟ್ಟೆಯಿಂದ, ಮಂಜು ಅವರೇ ಒಂದು ಹೇಳ ಮಂಜು ಅವರೇ, ಜೀವನ ಅನ್ನೋ ಬಂಡಿಯಲ್ಲಿ ಇಬ್ಬರು ಜೊತೆ ಜೊತೆಗೆ ಹೆಜ್ಜೆ ಆಗ್ತಾ ನಡೆಯೋದೇ ಒಂದು ಲಾಂಗ್ ಡ್ರೈವ್ ರೀ, ಶುಭರಾತ್ರಿ ಅಂತಂದರೆ. ಎಸ್ ಸರ್, ಆ ಲಾಂಗ್ ಡ್ರೈವಲ್ಲಿ ಒಂಚೂರು ತುಂತುರು ಮಳೆ ಹನ್ನೆ ಬರಲಿ ಅಂತೀರಾ? ನಾನು ಯಾವುದೇ ಕಾರಣಕ್ಕೂ ಮುಚ್ಚು ಮನೆ ಇಲ್ಲದೆ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೋತೀನಿ ನನ್ನ ಜೊತೆಯಲ್ಲಿರೋ ಜೊತೆ ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ ಅವರು ಹೊಸದುರ್ಗದಿಂದ ಹೇಳ್ತಾರೆ. ಎಸ್ ಸರ್, ಮಳೆಯಲ್ಲಿ ಹೇಳಬೇಕು ಸರ್ ಎಲ್ಲ ಸೀಕ್ರೆಟ್ಸ್ಗಳನ್ನ. ರೈನಿ ಸೀಸನಲ್ಲಿ ಲಾಂಗ್ ಜರ್ನೀಸು ಎಷ್ಟು ಸಖತ್ ಆಗಿರುತ್ತೋ, ಕ್ರೇಜಿ ಆಗಿರುತ್ತೆ ಮಂಜುನಾಥ್, ಅಟ್ ದಿ ಸೇಮ್ ಟೈಮ್ ಒಂಚೂರು ಸ್ಕೇರಿ ಆಗಿರುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗ ಸಕಲೇಶ್ಪುರ ಘಾಟ್ ಸೆಕ್ಷನ್ನಲ್ಲಿ ರಾತ್ರಿ 11 ಗಂಟೆ ಕಾಸ್ ಏನು ಕಗ್ಗತ್ತಲ್ವಾ, ಇಂಗ್ಲೀಷ್ನ ಥೋ ಕನ್ನಡನ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರು ಗೈಸ್, ಸೊ ಐ ಹ್ಯಾಡ್ ಟು ಫಂಬಲ್, ಏನು ಮಾಡೋಕ್ಕಾಗಲ್ಲ. ಕಗ್ಗತ್ತಲು, ಗುಡ್ಡ ಕುಸ್ತಿದೆ, ರೋಡ್ ಫುಲ್ಲು ಬ್ಲಾಕ್ ಆಗಿದೆ, ಪಕ್ಕದಲ್ಲಿ ನೀರಿನ ರಭಸ. ಆಹಾ, ಏನ್ರಿ ಸಿನಿಮಾ ಥರ ಟೈಪ್ ಮಾಡಿದ್ದೀರಾ, ಶಬಾಶ್. ರೋಡು ಕ್ಲಿಯರ್ ಆಗೋದಕ್ಕೆ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಹಾಗಾಗಿ ಸೊ ಇವ್ರು ಹೇಳ್ತಾ ಇದಾರೆ, ಎಲ್ಲರೂ ಎಚ್ಚರಿಕೆಯಿಂದ ಹೋಗಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಇದ್ದಾರೆ. ಓಕೆ ಮೇಡಮ್, ನೋಟೆಡ್. ನೆಕ್ಸ್ಟ್ ಟೈಮ್ ನಾನೇನಾದ್ರು ಹೋದರೆ ಇದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗ್ತೀನಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ, ಬ್ಯೂಟಿಫುಲ್ ಪ್ರೀತಿ ತುಂಬಿರುವಂಥ ಮೆಸೇಜ್ಗಳಿಗೆ. ಸೊ ನೆಕ್ಸ್ಟ್ ಟೈಮು ನೀವೇನಾದರೂ ಲಾಂಗ್ ರೈಡ್ಗೆ ಹೋದರೆ ಮಂಜುನಾಥ್ ಲಾಂಗ್ ರೈಡ್ ಹೋಗಿ ಅಂತ ಹೇಳಿದ್ರು ಅನ್ನೋದು ನೆನಪಾಗಬೇಕು, ಆಯಿತಾ? ಹೋಗಿ ಬಂದಮೇಲೆ ಮೆಸೇಜ್ ಮಾಡಬೇಕು ನಾನು ಶೋಗೆ ಬಂದಾಗ, ಆಯಿತಾ? ಸೊ 1 ಗಂಟೆ ಹೇಗೆ ಹೋಯಿತು ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಇನ್ನೂ ಮಾತಾಡಬೇಕು ಅನ್ನಿಸ್ತದೆ, ಸ್ಪೆಷಲಿ ಅಬೌಟ್ ದಿಸ್ ಮಳೆಯಲ್ಲಿ ಲಾಂಗ್ ರೈಡು, ಲಾಂಗ್ ಡ್ರೈವು ಹೋಗೋದ್ರ ಬಗ್ಗೆ. ಸೊ ಈಗಲೇ ನಿಮ್ಮ ಪಾರ್ಟ್ನರ್ನ, ನಿಮ್ಮ ಪ್ರೀತಿ ಪಾತ್ರನ ಕೇಳಿ, ನೆಕ್ಸ್ಟ್ ಮಳೆ ಬಂದಾಗ ಎಲ್ಲಿ ಹೋಗೋಣ ಅಂತ. ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದದ ವಿಶೇಷ. ಪ್ರೇಮ ನಿನಾದದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿತ್ತು ನಿಮ್ಮನೆ ಮಾತು ಆಜೆ ಮಂಜುನಾಥ್, ಯಾವಾಗಲೂ ಹೀಗೆ ಪ್ರೀತಿ ಮಾಡ್ತಾ ಇರಿ, ಆಯ್ತಾ?

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ನವದೆಹಲಿಯಲ್ಲಿ ಇಂದು ನೀರು ನೈರ್ಮಲ್ಯ ಮತ್ತು ನೈರ್ಮಲ್ಯ ಪರಿಪಾಲನೆ ಕುರಿತು ಉನ್ನತ ಮಟ್ಟದ ಇಂಡೋ ಆಫ್ರಿಕಾ ದುಂಡುಮೇಜಿನ ಸಭೆ ನಡೆಯಿತು. ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಭೆಯನ್ನು ಆಯೋಜಿಸಲಾಗಿತ್ತು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುವ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸುವ ಅಗತ್ಯವಿದೆ ಎಂದು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಅಂತರ್ ಸಿಂಗ್ ಆರ್ಯ ತಿಳಿಸಿದ್ದಾರೆ. ಭಾರತ ತನ್ನ ಒಟ್ಟು ಮೊಬೈಲ್ ಫೋನ್ ಬೇಡಿಕೆಯ ಸುಮಾರು 99.2% ದೇಶೀಯವಾಗಿಯೇ ಉತ್ಪಾದಿಸುತ್ತದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 13ನೇ ವಾರ್ಷಿಕ ಪಬ್ಲಿಕ್ ಅಫೇರ್ಸ್ ಫೋರಂ ಆಫ್ ಇಂಡಿಯಾ 2026 ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಗಂಭೀರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಚಾಮರಾಜನಗರ ಜಿಲ್ಲೆಯು ಬರಪೀಡಿತ ಎಂದು ಸರ್ಕಾರ ಘೋಷಿಸಿರುವ ಹಿನ್ನೆಲೆಯಲ್ಲಿ ರೈತರ ವಿರುದ್ದ ಕಠಿಣ ಸಾಲ ವಸೂಲಾತಿ ಕ್ರಮಗಳನ್ನು ಕೈಗೊಳ್ಳದಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಬ್ಯಾಂಕ್ಗಳಿಗೆ ಸೂಚನೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮಾಹಿತಿ ನೀಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಎಸ್ ಈಗ ನಾನು ಟಾಟಾ ಬೈ ಬೈ ಅಂತ ಹೇಳಿ ಹೊತ್ತಾಗಿದೆ. ಇಷ್ಟೊತ್ತು ನನ್ನ ಜೊತೆ ನೀವೆಲ್ಲರೂ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇಂದಿನಂತೆ ಕಾರ್ಯಕ್ರಮನ ಒಂದು ಕೋಟ್ನೊಂದಿಗೆ ಮುಗಿಸೋಣ, ಏನಂತೀರಾ? ಇದೊಂದು ಚಿಕ್ಕ ಕೋಟ್ ಆದರೆ ಕೂಡ ತುಂಬ ಅರ್ಥ ಇದೆ. ರವಿ ಬೆಳಗೆರೆ ಅವರು ಹೇಳ್ತಾರೆ, ನೋವಿರದಿದ್ದ ಮೇಲೆ ಅದಿನ್ನೆಂಥ ಪ್ರೀತಿ ಅಲ್ವಾ, ಯೋಚನೆ ಮಾಡಬೇಕು. ನೋವಿಲ್ಲದೆ ಇದ್ರೆ ಅದು ಎಂಥ ಪ್ರೀತಿ. ಸೊ ನಿಮ್ಮ ಆರ್ ಜೆ ಮಂಜುನಾಥ್, ನಿಮ್ಮ ನಿಮ್ಮದು ಆರ್ ಜೆ ಮಂಜುನಾಥ್, ಈಗ ಸೈನಿಂಗ್ ಆಫ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೂ ಏನು ಮಾಡಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯಗಳಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.